101.8 MHz ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 2ನೇ ತಾರೀಕು ರವಿವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು. ಸಮಯ ಬೆಳಗಿನ 5:58 ಸೆಕೆಂಡುಗಳು.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಕೇಳಿ ಈ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಅಂದರೆ 6:10 ಎಂದಿನಂತೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಗುವುದು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವರೆ. 6:35 ರೈತರಿಗೆ ಸಲಹೆಗಳು. 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇಂದು ಮುಂಜಾನೆ 7:00 ಉದ್ಯೋಗ ವಾರ್ತೆ, ಆನಂತರ ಭಾವಗೀತೆಗಳು ಪ್ರಸಾರಗೊಳ್ಳಲಿವೆ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ಮುಂಜಾನೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ, ಆನಂತರ ಚಿತ್ರಗೀತೆಗಳು. 9:00 ಸರಣಿ ಕಾರ್ಯಕ್ರಮದ ಮರುಪ್ರಸಾರ, ಚಜ್ಜಿ ರೊಟ್ಟಿ ಚವಳಿಕಾಯಿ, ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳನ್ನು ಕೇಳುವಿರಿ. 9:30 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗಾನಗಂಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. 10:30 ಸುನೆಹರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 12:05 ವನಿತಾ ವಿಹಾರ, ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪತಂಗೆ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ. ಮಧ್ಯಾಹ್ನ 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ರಸಮಂಜರಿ, 3:00 ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಿಲಯದ ನಮ್ಮ ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಉಲುನಲ್ಲಿ ನೇರ ಫೋನಿನ ಕಾರ್ಯಕ್ರಮ. 6:00 ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:10 ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ. 6:30 ಸೇವಾ ಮಾಹಿತಿ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6:51 ಕಿಸಾನ್ವಾಣಿ ಕಾರ್ಯಕ್ರಮ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆ ಮತ್ತು ವೃತ್ತಿಪರ ಜೀವನ, ಈ ಕುರಿತು ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗಳು. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಯುವವಾಣಿ, 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:10:20 ಕೇಳಿ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ.

ಆತ್ಮೀಯರೇ, ಇದೀಗ ತಾವು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:30. ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಚಿಂತನ ಬೆಂಡಿಗ ನವಿಲೆ ಭಗವಾನ್ ಅವರಿಂದ.
2: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಿಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ

0: ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ತೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ತೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ತೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ತೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ತೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35 ಇದೀಗ ಕಾರ್ಯಕ್ರಮ ರೈತರಿಗೆ ಸಲಹೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ವೇತಾ ಮನ್ನಿಕೇರಿ, ಗೃಹ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ತಳಿಗಳ ಆಯ್ಕೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಹೆಚ್ಚಿನ ಆದಾಯ ಗಳಿಸುವಲ್ಲಿ ಅದರ ಮಹತ್ವ ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಬೇಕಂತಂದ್ರೆ, ಯಾಕೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂದರೆ, ಯಾವುದೇ ರೈತ ಏನು ಮಾಡ್ತಾರೆ, ಬೀತ ಬಿತ್ತಿ ಕಟಾವಾದ ನಂತರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಅಥವಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಸಂಸ್ಕರಣೆ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬಿತ್ತುವ ಮುನ್ನ ತಳಿಗಳ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡಾಗ, ಉದಾಹರಣೆಗೆ ಈಗ ತೊಗರಿ ಬಿತ್ತುತ್ತಾ ಇದ್ದಾರೆ, ಹೆಸರು ಬಿತ್ತುತ್ತಾ ಇದ್ದಾರೆ,

ಸಜ್ಜೆ ಬಿತ್ತಿದರೆ ಈರುಳ್ಳಿ ಆಗಿರ್ಬೋದು ಮತ್ತು ಕಬ್ಬುಗಳಾಗಿರ್ಬೋದು, ಈ ರೀತಿಯಾದಾಗ ಉದಾಹರಣೆಗೆ ತೊಗರಿ, ತೊಗರಿನ ನಾವು ತೊಗೊಂಡಾಗ ಬಿತ್ತನೆಗೆ ಬಿತ್ತಿರುವಂಥ ಬೀಜ ಕಟಾವಾದ ತಕ್ಷಣ ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ, ಮೌಲ್ಯವರ್ಧನೆಗೆ ಹೋಗುತ್ತಾ? ಬಿತ್ತನೆಗೆ ಅಂದರೆ ಉದಾಹರಣೆಗೆ ನಾವು ಫೌಂಡೇಶನ್ ಸೀಡನ್ನು ಬಿತ್ತಿದರೆ ಅದು ಕನ್ವರ್ಟ್ ಆಗಿ ಬೀಜಗಳಾಗಿ ಎಲ್ಲ ಕಟಾವಾದ ಮೇಲೆ ಸರ್ಟಿಫೈಡ್ ಸೀಡ್ ಆದಾಗ ಅದು ಮರು ಬಿತ್ತನೆಗೆ ಸೂಕ್ತವಾದಂಥ ತಳಿ ಇಂದ ಬರುವಂಥ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ಬಿತ್ತನೆಗೆ ಭಾಳ ಸೂಕ್ತವಾಗಿರ್ತದೆ. ಅದೇ ನಾವು ಅದು ಟ್ರುತ್ಫುಲ್ ಸೀಡಾಗಿ ಸರ್ಟಿಫೈಡನ್ನು ಬಿತ್ತಿ ಟ್ರುತ್ಫುಲ್ ಸೀಡ್ಗಳನ್ನ ತೊಗೊಂಡಾಗ ಅದು ಸೇವನೆಗೆ ಸೂಕ್ತ, ಅಂದರೆ ಸಂಸ್ಕರಣೆಗೆ ತೊಗರಿ ಇದ್ದಿದ್ದು ಬೇಳೆ ಆಗೋಂಥದ್ದು, ತೊಗರಿ ಇದ್ದಿದ್ದು ಹಿಟ್ಟಾಗುವಂಥದ್ದು. ಇನ್ನು ಮೌಲ್ಯವರ್ಧನೆ ಅಂತ ಬಂದರೆ ತೊಗರಿ ಇದ್ದಿದ್ದು ಹಿಟ್ಟಾದಾಗ ಎಷ್ಟು ಫೈನ್ ಪೌಡ್ರ್ ಬರುತ್ತೆ, ಅದರಿಂದ ಕುಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ದಾಲ್ ಕಿಚಡಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡುವಂಥದ್ದು ಮೌಲ್ಯವರ್ಧನೆ ಅಂತ ಹೇಳ್ತಾ ಬರ್ತೀವಿ. ಇನ್ನೊಂದು ನಾವು ಸರಿಸಾಮಾನ್ಯವಾಗಿ ನೋಡ್ತಾ ಬಂದರೆ ಉದಾಹರಣೆಗೆ ಒಂದು ಗೋಧಿ ಅನ್ನೋದು, ಗೋಧಿಯಿಂದ ಏನು ಮಾಡ್ತೀವಿ, ಚಪಾತಿಗಳನ್ನ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಪುರಿ ಮಾಡ್ತೀವಿ, ಸಮೋಸ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತು ಗೋಧಿಯನ್ನು ಬಿತ್ತತ್ತೀವಿ. ಸೊ ಪ್ರತಿಯೊಂದು ಸಹ ನಿರ್ಧಾರ ಆಗೋದು ತಳಿಯ ವೈಶಿಷ್ಟ್ಯತೆ ಮತ್ತು ಅದರ ಗುಣಗಳ ಮೇಲಾಗಿರುತ್ತದೆ. ಮೌಲ್ಯವರ್ಧನೆಗೆ ಯಾವ ತಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಅದರ ಮಾರ್ಕೆಟ್ ಎಲ್ಲಿದೆ, ಯಾವ ತಳಿಗಳನ್ನ ಬಿತ್ತಬೇಕು ಅಂದರೆ ಉದಾಹರಣೆಗೆ ನಾವು ಬೆಳೆಯುವಂಥ ಗೋಧಿ, ನಾವು ಬೆಳೆಯುವಂಥ ತೊಗರೆ, ನಾವು ಬೆಳೆಯುವಂಥ ಸಜ್ಜೆ, ನಾವು ಬೆಳೆಯುವಂಥ ಬೇಳೆಕಾಳುಗಳು, ನಾವು ಬೆಳೆಯುವಂಥ ಎಣ್ಣೆಕಾಳುಗಳು ಮರು ಮಾರುಕಟ್ಟೆಗೆ ಹೋಗುತ್ತಾ, ಮರು ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ ಅಂತ ನಾವು ಸರಿಯಾಗಿ ತಿಳ್ಕೊಂಡು ಬಿತ್ತನೆ ಮಾಡಿದರೆ ಏನಾಗುತ್ತೆ, ನಮಗೆ ಕಟಾವಿನ ನಂತರ ಸಾಕಷ್ಟು ದಾರಿಗಳು ತೆಗೆದುಕೊಳ್ತವೆ. ನಾವೇನು ಮಾಡ್ತೀವಿ, ಕಟಾವು ಮಾಡಿದ ಮೇಲೆ ಇದು ಎಲ್ಲಿ ಹೋಗಿ ಫಿಟ್ಟಿನ್ ಆಗುತ್ತೆ ಅಣ್ಣ ಕ್ಲಾರಿಟಿನೇ ಗೊತ್ತಿರೋದಿಲ್ಲ, ನಾವು ದಲ್ಲಾಳಿ ಹತ್ರ ಕೊಡೋದು, APMC ತೊಗೊಂಡೋಗಿ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತೀವಿ. ನಾವೇನು ಮಾಡಬೇಕು, ಬಿತ್ತುವ ಮುನ್ನ ತಳಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದು ನಮ್ಮ ಮಣ್ಣಿಗೆ ಸೂಕ್ತವಾಗಿದೆಯೋ, ನಮ್ಮ ನೀರಿಗೆ ಸೂಕ್ತವಾಗಿದೆಯೋ ಅಂಥೇಳಿ ತಿಳ್ಕೊಂಡು ನಾವು ಮಾಡಬೇಕು. ಇನ್ನು ತರಕಾರಿಗಳಲ್ಲಿ ಉದಾಹರಣೆ ತೊಗೊಳ್ತಾ ಹೋದರೆ ಟೊಮ್ಯಾಟೊ ಬಿತ್ತೀವಿ, ಟೊಮ್ಯಾಟೊ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಏನು ಬರುತ್ತೆ, ನಾವು ಜವಾರಿ ಟೊಮ್ಯಾಟೊ ಹಾಕಿಬಿಟ್ಟು ರೇಟ್ ಹತ್ತಿಲ್ಲ ಅಂತಂದರೆ ಜವಾರಿ ಟೊಮ್ಯಾಟೊ ಏನಾಗುತ್ತೆ, ಟೇಬಲ್ ಪರ್ಪಸ್ ಅಂದರೆ ದಿನನಿತ್ಯದ ಉಪಯೋಗಕ್ಕೆ ಹೋಗುವಂಥ ಟೊಮ್ಯಾಟೊ ವೆರೈಟಿಗಳಾಗಿರ್ತವೆ. ಅದೇ ನಾವು ಹೈಬ್ರಿಡ್ಗಳಲ್ಲೂ ಕೆಚಪ್ ಮಾಡೋವಂಥ ಕಂಪ್ನಿಗಳು ಬೈಬ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಹೈಬ್ರಿಡ್ಗಳಲ್ಲಿ ಜಾಸ್ತಿ. ಸೊ ಹಂಗಾಗಿ ಕೆಚಪ್ ಮಾಡಲಿಕ್ಕೆ ಯಾವ ರೀತಿ ತಳಿಯಾದ ಟೊಮೆಟೊಗಳನ್ನ ಬಳಸ್ತಾರೆ, ಆಮೇಲೆ ಬೇರೆ ಕ್ಯಾಂಡೀಸ್ ಮಾಡಲಿಕ್ಕೆ ಯಾವ ರೀತಿಯಾದ ಹಣ್ಣುಗಳ ತಳಿಗಳನ್ನು ಬಳಸ್ತಾರೆ, ಸ್ಕ್ವಾಷ್ ಮಾಡಲಿಕ್ಕೆ ಯಾವ ರೀತಿ ಹಣ್ಣು ತಳಿಗಳನ್ನ ಬಳಸ್ತಾರೆ, ಈ ರೀತಿ ಎಂಡ್ ಪ್ರಾಡಕ್ಟ್ ಅಂದರೆ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಭಾಳ ಒಂದು ಸೂಕ್ತವಾದ ದಾರಿ ರೈತರಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಊರಿಗೆ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿದ್ರೆ ಆ ಊರಿಂದ ಬಸ್ ಹಿಡಿದು ಅವರನ್ನು ಮುಟ್ತೀನಿ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಹೋಗಬೇಕು ಅಂತ ಹತ್ತಿದ್ರೆ ಯಾವ ಊರನ್ನು ನಾನು ಮುಟ್ಟೋದಿಲ್ಲ, ಯಾವ ಕೆಲಸವೂ ನಂದಾಗೋದಿಲ್ಲ. ನಾವೇನು ಮಾಡ್ತೀವಿ, ಹೋಗಬೇಕು ಹೋಗಬೇಕು, ಅದೇ ರೀತಿ ಬಿತ್ತಬೇಕು ಬಿತ್ತಬೇಕು, ಕಟಾವಾದ ನಂತರ ನಮ್ಮದು ವಿಚಾರ ಶುರುವಾಗುತ್ತೆ. ಸೊ ರೈತ ಬಂದವರು ಏನು ಮಾಡಬೇಕಂದ್ರೆ ಕಟಾವಿನ ಆದಮೇಲೆ ವಿಚಾರ ಮಾಡೋಕ್ಕಿಂತ ಬಿತ್ತುವ ಮುನ್ನ ನಾನು ಕಟಾವು ಮಾಡಿದ್ಮೇಲೆ ಇದೇ ಮಾರ್ಕೆಟಿಗೆ ಹೋಗುತ್ತೆ. ಉದಾಹರಣೆಗೆ ನಾವು ಯಾಕೆ ರೀ ಹೆಚ್ಚಿಗೆ ಕಬ್ಬನ್ನ ಬೆಳಿತೀವಿ, ಕಬ್ಬು ಕಟಾವಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ, ಯಾಕೆ ಅವರು ಕಟಾವಾದ್ಮೇಲೆ ತಗೋತಾರೆ, ಆ ಕ್ಲಾರಿಟಿ ನಮಗಿದೆ ಅಂತ ಕಬ್ಬು ಬೆಳಿತೀವಿ. ಇತ್ತೀಚೆಗೆ ಬಿಜಾಪುರಲ್ಲಿ ನೋಡ್ಬೋದು 5,000 ಹೆಕ್ಟ್ರೆಯಷ್ಟು ಅಜ್ವಾನನ್ನು ಬೆಳೀತಾ ಇದ್ದಾರೆ, ಯಾಕೆ ಅಜ್ವಾನ್ ಹಾರ್ವೆಸ್ಟ್ ಆದಮೇಲೆ ಕರ್ನಲ್ ಫ್ಯಾಕ್ಟ್ರಿಗೆ ಅಥವಾ APMC ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇದ್ದರೆ ಯಾವುದು ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ನಮಗೆ ತಿಳಿದಿದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಗ್ರಾಹಕರು ನಾವು 1,000 ರೂಪಾಯಿಗೆ ಒಂದು ಸಾಮಾನನ್ನು ತಗೋತೀವಂದರೆ ರೈತರಿಗೆ ಅದಕ್ಕೆ 10 ರೂಪಾಯಿ 50 ರೂಪಾಯಿನೂ ಬೀಳ್ದಿರಲ್ಲ. ಸೊ 900 ರೂಪಾಯಿ 950 ರೂಪಾಯಿವರೆಗೂ ಏನಾಗುತ್ತೆ, ಮಧ್ಯವರ್ತಿಗಳು ಅದರ ಉಪಯೋಗಗಳನ್ನ ಪಡೀತಾರೆ. ಸೊ ಹಂಗಾಗಿ ನಾವು ಸರಿಯಾದ ಮಾಹಿತಿನ ತಿಳಿದ್ರೆ ಸರಿಯಾದ ಸ್ಥಳಕ್ಕೆ ಮಾರುಕಟ್ಟೆಗೆ ಇಂಡಸ್ಟ್ರಿಗೆ ನಾವು ತಲುಪಿಸಿದ್ರೆ ಏನಾಗುತ್ತೆ, ಗ್ರಾಹಕರು ಜೊತೆಗೆ ರೈತರು ಇಬ್ಬರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು ಧಾನ್ಯಗಳು ಸಿಕ್ಕು, ಇಬ್ಬರೂ ಸಹ ಆರ್ಥಿಕ ಸುಸ್ಥಿರವಾದ ಬದುಕನ್ನು ನಡೆಸಲಿಕ್ಕೆ ಭಾಳ ಉತ್ತಮವಾದ ಮಾರ್ಗ ಅಂತ ಹೇಳಿ ಇವತ್ತಿನ ಒಂದು ಸಲಹೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.

0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಇದೀಗ ಸಮಯ ಬೆಳಗಿನ 6:41. ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇವತ್ತಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಮ್ಮರಗುಡ್ಡದ ಮರಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
3: ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksw.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಮ್ಮರಗುಡ್ಡದ ಮರೆಪ್ಪ ದಾಸರ್ ಹಾಗೂ ಸಂಘಟಕರಿಂದ ಏಕತಾರಿ ಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55 ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತ ವಾರ್ತೆ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:02. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
2: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ, 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು

0: ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ್ ಯುವ ಫಾರ್ ವಿಕಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು ನೂರಾರು ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ ನೂರಾರು ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು, ವಿಶೇಷವಾಗಿ ಯುವಕರು myBharat.gov.in ಗೆ ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
1: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ಮೈಸೂರು ಭಾರತ ಕಿ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾಂ ಕೆ ಮಂದಿರ್, ಯಹಾಂ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾಂ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೇ ಇಸ್ ವಿರಾಸತ್ ಕೋ ಉಸೀ ಕುಶಲತಾ ಸೆ ಸಹಜಾ ಭೀ ಹೈ, ಸಂವಾರಾ ಭೀ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಜಿ ಕಿ ಸ್ಮೃತಿಯಾ ಭೀ ಮೈಸೂರು ಕಿ ವಿರಾಸತ್ ಕಾ ಹೀ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೈ ಉಸ್ ಐತಿಹಾಸಿಕ ಭವನ್ ಮೇ ಭೀ ಗಯಾ ಥಾ ಜಹಾಂ ಸ್ವಾಮಿ ವಿವೇಕಾನಂದ ಜಿ ನೇ ಅಪನೇ ಪ್ರವಾಸ ಕೆ ದೌರಾನ್ ಕುಚ್ ಸಮಯ ಬಿತಾಯಾ ಥಾ. ಕರ್ನಾಟಕಾ ಕೆ ಕಿತನೇ ಹೀ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೇ ರಹೇ ಹೈ. ರಾಷ್ಟ್ರ ಕವಿ ಕುವೆಂಪು ಜೆಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೆ ಉನ್ಕಾ ಭೀ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ ದೇ ರಹೇ
1: ಹೈ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000ಕ್ಕೂ ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ

0: ಡಾಕ್ಟರ್ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳು ಇರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗ್ಲೂ ಕೂಡ ಎಕ್ಸ್ಪೋಸ್ ಆಗಿರೋರು ಹೆಣ್ಮಕ್ಳು ಯಾರಾದ್ರೂ ಕೂಡ ಸತತವಾಗಿ ಅವರು ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡಬೇಕಾದ ಏನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವರದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಒಂದು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
0: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:15:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಕಂದಾಯ ಇಲಾಖೆಯಲ್ಲಿ ಖಾಲಿಯಿರುವ 572 ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 572. ವಿದ್ಯಾರ್ಹತೆ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ಆಗಸ್ಟ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in ಅನ್ನು ನೋಡಬಹುದು.

0: ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿಯಿರುವ ಸ್ಪೆಷಲಿಸ್ಟ್ ಆಫೀಸರ್ ಹಾಗೂ ಇತರೆ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 395. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಎಲ್ಎಲ್ಬಿ, ಸಿಎ, ಎಂಇ, ಎಂಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 22 ವರ್ಷ, ಗರಿಷ್ಠ 50 ವರ್ಷ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 10 ವರ್ಷ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಇಡಬ್ಲ್ಯೂಎಸ್ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 1180 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 177 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.unionbankofindia.co.in ಅನ್ನು ನೋಡಬಹುದು. ಕೆಪಿಎಸ್ಸಿಯಲ್ಲಿ ಖಾಲಿಯಿರುವ 2314 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2314. ವಿದ್ಯಾರ್ಥಿ ಪಿಯುಸಿ ಮತ್ತು ಐಟಿಐಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ, ಕರ್ನಾಟಕ ಅರಣ್ಯ ಬುಡಕಟ್ಟು ಜನಾಂಗಕ್ಕೆ 38 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KEA ನೋಡಬಹುದು. ಕರ್ನಾಟಕ ವಸತಿಯುತ ಶಿಕ್ಷಣ ಸಂಸ್ಥೆಗಳ ಸಂಘದ ಶಾಲೆಗಳಲ್ಲಿ ಖಾಲಿಯಿರುವ 1087 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 1087. ವಿದ್ಯಾರ್ಥಿ ವಿಷಯವಾರು ಹುದ್ದೆಗಳಿಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 50 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 48 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KEA ನೋಡಬಹುದು. ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿಯಿರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 26. ವಿದ್ಯಾರ್ಥಿ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ lokayukta.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇದುವರೆಗೆ ಮಹಾಂತೇಶ್ ಕೋತೀನ್ ಅವರಿಂದ ಉದ್ಯೋಗ ವಾರ್ತೆ ಕೇಳಿದಿರಿ. ಇದೀಗ ಕೇಳಿ ಭಾವಗೀತೆಗಳು.

0: ಆತ್ಮೀಯ ಕೇಳುಗರೇ, ಇದುವರೆಗೆ ಪ್ರಸಾರವಾದ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರೇಣುಕಾ ನಾಕೋಡ್ ಅವರು ಹಾಡಿರುವ ನರಸಿಂಹ ಪರಾಂಜಪೆ ಹಾಗೂ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ರೀ. ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಸಂಪರ್ಕಿಸಿ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಮೈಸೂರು ಸ್ಯಾಂಡಲ್
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆತ್ಮೀಯರ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:34 ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ನಂತರ 7:35 ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಕೋರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್, ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಒಡಿಯೋವಿಚ್ ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋವಿಚ್ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ ಡಿಎಸ್ಸಿ A24 ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಡೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವ

0: ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. COVID-19 ಸಾಂಕ್ರಾಮಿಕ ರೋಗದ ನಂತರ 2020 ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. July 1-31 ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ಧ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ದರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದಡಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಸಿದ್ದ ಎಂದು ಹಮಾಸ್ ಘೋಷಿಸಿದ್ದರು. ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-7 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಘಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ ಮೂವರು ಬಾಕ್ಸರ್ಗಳಾದಂಥ ನರೇಂದರ್

0: ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೋಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ kg ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 kg ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲವ್ಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 kg ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 kg ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಟ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 kg ಫೈನಲ್ನಲ್ಲಿ ಇಂಗ್ಲೆಂಡ್ನ ರುಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 kg ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹಮದಿಹ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 kg ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನು ಸೋಲಿಸಿದರು. ಟೆನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026 ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನು 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯ ಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ATP ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:45 20 ಸೆಕೆಂಡುಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಮೈಸೂರು ಸೆಂಟರ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಅಮೃತಧಾರೆ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳುತ್ತಿರುವಿರಿ.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: You had been listening to a talk on environmental justice, public participation and legal remedies by Shubhrajit Goswami, Program Officer, Center for Science and Environment, and Smita Harshal Salve, Senior Legal Consultant, Ministry of Environment, Forest and Climate Change. This talk was part of a webinar conducted by the Department of Justice.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:45. ಕೇಳಿ ಚಿತ್ರಗೀತೆಗಳು.
3: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
4: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗಲೇ ಕಾಲ್ ಮಾಡ್ತೀನಿ.
3: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸುತ್ತಾರೆ.
4: ಹಾಗಾದ್ರೆ ಸರಿಯಾದ ನಂಬರ್?
3: ಬ್ಯಾಂಕ್ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
4: ನೀವು ಉಳಿಸಿಬಿಟ್ರಿ ಅಕ್ಕ,
3: ಕೆಲಸದಿಂದಲ್ಲ.
4: ಮಾಡ್ತೀನಿ. RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಆತ್ಮೀಯರೇ, ಇದೀಗ ಪ್ರಸಾರಗೊಳ್ಳುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಅಭಿನಯದ ಕೆಲವು ಚಿತ್ರಗಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಆತ್ಮೀಯರೇ, ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಕೆಲವು ಚಿತ್ರಗಳಿಂದ ಇದ ಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ ಶಿವರಾಜ್ ಕುಮಾರ್ ಹಾಗೂ ರಾಜೇಶ್ ಕೃಷ್ಣನ್ ಯುಗಳ ಧ್ವನಿಗಳಲ್ಲಿ ಮೂಡಿಬಂದ ಕುರುಬನ ರಾಣಿ ಚಿತ್ರದ ಗೀತ.

ಕಾರ್ಯಕ್ರಮದ ಕೊನೆಯಲ್ಲಿ ಭಜರಂಗಿ ಚಿತ್ರದ ಗೀತೆಯನ್ನು ಕಾರ್ತಿಕ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳುತ್ತಿರುವಿರಿ. ಜಯಂತ ಕಾಯ್ಕಿಣಿ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಅರ್ಜುನ್ ಜನ್ಯಾ.

0: ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ AK-47 ಕುರುಬನ ರಾಣಿ ಹಾಗೂ ಭಜರಂಗಿ ಚಿತ್ರಗಳಿಂದಾಯ್ದ ಕೆಲವು ಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಎಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಎಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387-24-2525
1: ಅಥವಾ 9689-64-6218.
3: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
4: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
3: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
4: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
5: अब 70 वर्ष से अधिक उम्र के देश के हर बुजुर्ग को अस्पताल में मुफ्त इलाज मिलेगा.
6: देश के युवाओं ने लिया है न्यू ईयर रेजोल्यूशन.
7: 70 साल के पार सभी बुजुर्गों का आयुष्मान व्यय वंदना कार्ड बनाने का, 5 लाख रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान व्यय वंदना कार्ड बनवाएं. अधिक जानकारी के लिए 1-4-5-5-5 पर कॉल करें.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
3: ಇನ್ನೀಗ ಕೇಳಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ.
4: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.

0: ನಮಸ್ಕಾರ ಸ್ನೇಹಿತರೆ.
1: ನಮಸ್ಕಾರ.
0: ಇಂದು ನಾವು ಒಂದ್ ಬಹಳ ಮಹತ್ವದ ವಿಷಯ ಬಗ್ಗೆ ಮಾತನಾಡಕ ಕೂಡಿದ್ವಿ ನೋಡ. ಅದಂದ್ರ ಹೆಲ್ಮೆಟ್ ಜಾಗೃತಿ. ದಿನೇ ದಿನೇ ನಮ್ ದೇಶದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ರಸ್ತೆ ಅಪಘಾತ ಬಹಳ ಆಗತಾವ. ಅದರಲ್ಲೂ ಬೈಕ್ ಅಪಘಾತ ಅಂತೀ ಹೆಚ್ಚು ಕಾಣ್ತಾವ. ಆ ಬೈಕ್ ಮೇಲೆ ಬಿದ್ದಂತ ಸವಾರರಿಗೆ ಪೆಟ್ ಹತ್ತುದನ ತಲೆಗೆ.
1: ಮನಿ ಹೈವೇದಾಗ ಬರ್ಲಾತಿದ್ದೆ ನಾನು.
0: ಹೌದನ ಗಂಗಾಧರ?
1: ಮುಂದಿನ ಗಾಡಿ ಡಿಕ್ಕಿ ಹೊಡೆದು ಹಿಂದಿನ ಗಾಡಿ ಮ್ಯಾಗ ಹಾದು ತಲಿನ ಹಚ್ಚಿ ಹೋಗಿತ್ತು
0: ನೋಡು. ಬರೇ ಇಂಥ ಘಟನೆ ಬಾಳ. ಇದು ಏನಾಗದೆ ಜೀವಕ್ಕನ ಹೆಚ್ಚು ಅಪಾಯ ಐತಿ. ಅದಕ್ಕ ದೊಡ್ಡ ಕಾರಣ ಏನ್ ಹೇಳು?
1: ಏನು?
0: ಹೆಲ್ಮೆಟ್ ಹಾಕದೆ ವಾಹನ ಚಲಿಸ್ತಾರಲ್ಲ ಗಂಗಾಧರ, ಅದ ಕಾರಣ ಅದಕ್ಕೆ.
1: ಸರಿ ಹೇಳಿದೆ ಸಂಗಯ್ಯ. ನಾನು ದಿನ ನೋಡ್ತೀನಪ್ಪ ಹೈವೇ ಮೇಲೆ ಬರಾಗ ಹಲವರು ಹೆಲ್ಮೆಟ್ ಕೈಯಲ್ಲಿ ಹಿಡ್ಕೊಂಡು ಓಡಿಸ್ತಾರ, ಕೆಲವರು ಹಿಂಬದಿ ಸವಾರಿಗೆ ಹಾಕ್ಸಂಗಲ್ಲ, ಹತ್ತಿರ ಹೋಗ್ತೀನಿ ಟೈಮ್ ಇಲ್ಲ ಅಷ್ಟೇ ಆಗೈತಿ ಕಷ್ಟ ಆಗೈತಿ ಅಂತ ನೆಪ ಹೇಳ್ತಾರ. ಆದ್ರ ಅಪಘಾತಕ್ಕೆ ಸಮಯ ದೂರ ವಯಸ್ಸು ಏನೂ ನೋಡಂಗಿಲ್ಲ.
2: ಕರೆ ಹೇಳಿ ನೋಡಪ್ಪ ಗಂಗಾಧರ, ನನಗೂ ಅದೇ ಅನುಭವ. ಕೆಲವರಿಗೆ ಹೆಲ್ಮೆಟ್ ಅಂದ್ರೇನೆ ಕೇವಲ ಪೊಲೀಸರಿಂದ ತಪ್ಪಿಸ್ಕೊಳ್ಳಕ್ ಹಾಕೋದನ್ನೋ ಭಾವನೆ ಐತಿ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರ ಗಂಗಾಧರ, ಹೆಲ್ಮೆಟ್ ನಮ್ಮ ತಲಿ, ನಮ್ಮ ಮೆದುಳ, ನಮ್ಮ ಜೀವನ ಅಷ್ಟೋ ಅಲ್ಲೋ ಗಂಗಾಧರ, ನಮ್ಮ ಇಡೀ ಜೀವನನ ರಕ್ಷಣೆ ಮಾಡ್ತಿತ್ತು ಗಂಗಾಧರ.
3: ಹೌದ್ ಹೌದಪ್ಪ ಕಲ್ಯಾಣ್ ಕುಮಾರ, ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಪ್ಪ. ಮೊನ್ನೆ ನನ್ನ ಸಂಬಂಧಿಕರೊಬ್ರು ಹೆಲ್ಮೆಟ್ ಹಾಕಲ್ದ ಪಟಪಟಿ ಹೊಡೆಯತ್ತಿದ್ರು ನೋಡಪ್ಪ. ಸಣ್ಣ ಒಂದು ಸ್ಲಿಪ್ ಆಯ್ತು, ಆದ್ರ ತಲೆಗೆ ಬಲವಾದ ಹೊಡೆತ ಬಿತ್ತು. ಅವರು ಆಸ್ಪತ್ರೆಯಲ್ಲಿ ಹಲವು ದಿನ ಚಿಕಿತ್ಸೆ ಪಡೆದ್ರು ನೋಡಪ್ಪ. ಇನ್ನೂ ಪೂರ್ಣವಾಗಿ ಚೇತರಿಸಿಕೊಳ್ಳಕ ಆಗಿಲ್ಲ ಅವರಿಂದ. ಅದೇ ಸಮಯದಾಗ ಅವ್ರ ಜೊತೆಯಲ್ಲಿದ್ದ ನನ್ನ ಸ್ನೇಹಿತ ಹೆಲ್ಮೆಟ್ ಹಾಕಿದ್ ನೋಡಪ್ಪ, ಅವನಿಗೆ ಏನೂ ಆಗ್ಲಿಲ್ಲ ನೋಡಪ್ಪ.
0: ಹೌದು ಪ್ರಕಾಶ್, ಈಗೆಲ್ಲ ಘಟನೆಗಳು ಹಂಗ ಆಗ್ತಾವ. ಪಟಪಟಿ ಮೇಲೆ ಬಿದ್ರು ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಯಾರು ಉಳಿಯೋದಲ್ಲ ಅನ್ನೋಂತ ಪರಿಸ್ಥಿತಿ ಬಂದೈತಿ. ಅದ್ರ ಅರ್ಥ ಹೆಲ್ಮೆಟ್ ಅನ್ನೋದು ಐಷಾರಾಮಿ ಅಲ್ಲ, ಅದು ಅತ್ಯವಶ್ಯಕ ಸುರಕ್ಷತಾ ಸಾಧನ ಅಂತ ಜನ ತಿಳ್ಕೋಬೇಕು. ಬೂಟ್ ಹಾಕ್ತಾರು, ಚಲೋ ಚಲೋ ಅರ್ಬಿ ಹಾಕ್ತಾರು, ಆದ್ರ ಬೈಕ್ ಹತ್ತಿದ ತಕ್ಷಣ ಹೆಲ್ಮೆಟ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರ ಇದ ಹೆಲ್ಮೆಟ್ ಜಾಗೃತಿ ಕರೆಕ್ಟ್ ಆಗ್ತದ ನೋಡ್.
4: ಏ ಹೌದ್ ಹೌದ್ರಿ, ಇದ್ ಯಾಪ ಅಂದ್ರ ಬಿಜಾಪುರದೊಳಗೂ ಕೂಡ ಮೊದಲ ಹೆಲ್ಮೆಟ್ ಹಾಕೊಳ್ಳ ತಿರುಗಾಡಕತ್ತಿದ್ರ, ಈಗ ಕಡ್ಡಾಯ ಮಾಡಿಬಿಟ್ಟಾರ ನೋಡು.
1: ಇನ್ನೊಂದು ಮುಖ್ಯ ವಿಷಯ ಅಂದ್ರ ಮಕ್ಕಳು ಮತ್ತು ಯುವಕರು ನಮ್ಮನ್ನು ನೋಡಿ ಕಲಿತಾರ. ನಾವು ಸರಿಯಾಗಿ ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ಅವರು ಕೂಡ ಅದನ್ನ ಅನುಸರಿಸ್ತಾರ, ನಾವು ತಪ್ಪು ಮಾಡಿದ್ರೆ ಅವರು ಅದನ್ನ ನಕಲಿ ಮಾಡ್ತಾರ.
2: ಹೌದು ಗಂಗಾಧರ್, ನೀ ಹೇಳೋದು ಖರೆ ಐತಿ. ನಾವು ಒಬ್ಬರಿಗೊಬ್ಬರು ಮಾದರಿ ಅನ್ನೋ ವಿಚಾರವನ್ನ ಮರಿಬಾರದು. ಯಾಕಂತಂದ್ರ ತಂದೆ ಅಣ್ಣ ಗುರು ಎಲ್ಲರೂ ಹೆಲ್ಮೆಟ್ ಧರಿಸಿದ್ರ ಮಕ್ಕಳ ಮನಸ್ಸಿನಲ್ಲಿ ಅದು ಸಹಜವಾಗಿ ಬಿಡ್ತದ ನೋಡು ಗಂಗಾಧರ.
3: ಹೌದಪ್ಪ ಹೌದು. ನಾನು ಇನ್ನೊಂದು ವಿಷಯ ಹೇಳ್ತೇನೆ ನೋಡಪ್ಪ. ಕೆಲವರು ಹೆಲ್ಮೆಟ್ ಅಂತಂದ್ರ ವಜ್ಜೆ ಅಂತ ತಿಳ್ಕೋತಾರ, ಬೆಚ್ಚಗಾಗುತ್ತೆ ಅಂತಾರ. ಆದ್ರ ಈಗ ಹಗರ ಇರತಕ್ಕಂತ ಗಾಳಿ ಆಡ್ತಕ್ಕಂತ ಉತ್ತಮ ಗುಣಮಟ್ಟದ ಹೆಲ್ಮೆಟ್ಗಳು ಲಭ್ಯ ಅದಾವ ನೋಡಪ್ಪ ಮಾರ್ಕೆಟ್ದಾಗ. ಸರಿಯಾದ ಗಾತ್ರದ ಹೆಲ್ಮೆಟ್ ಆಯ್ಕೆ ಮಾಡಿದ್ರ ಯಾವುದೇ ತೊಂದರೆ ಇರಲ್ಲ ನೋಡಪ್ಪ.
0: ಅಗದಿ ಕರಿ ಹೇಳಿದ್ ನೋಡ ಪ್ರಕಾಶ್. ಹಾಗೆ ಹೆಲ್ಮೆಟ್ ಹಾಕುವಾಗ ಅದನ್ನ ಹಾಕಿದ ಮೇಲೆ ಹೆಂಗ್ ಕಟ್ಕೋತಾರ ಅನ್ನೋದು ಮುಖ್ಯ. ಕುತ್ತಿಗೆ ಬಳಿ ಹಾಕಿದ ಮೇಲೆ ಕುತ್ತಿಗೆ ಬಿಗಿ ಆಗುವಂಗ ಇರ್ತೈತಿ ಅದು. ಆದ್ರ ಅದನ್ನ ಕರೆಕ್ಟ್ ಕುತ್ತಿಗೆಯಿಂದ ಲೂಸ್ ಆಗದಂಗ ಹಾಕೋಬೇಕು, ಅಂದ್ರ ಮಾತ್ರ ಹೆಲ್ಮೆಟ್ ತೆಳಗ್ ಬಿದ್ದ ಹೋಗೋದಲ್ಲ ನೋಡ ಗಂಗಾಧರ.
1: ನಾವು ಕೇವಲ ನಮ್ಮ ಬಗ್ಗೆ ಮಾತ್ರ ಯೋಚಿಸಬಾರ್ದು, ನಮ್ಮ ಮೇಲೆ ನಮ್ಮ ಕುಟುಂಬ, ಮಕ್ಕಳು, ಪೋಷಕರು ಎಲ್ಲರೂ ಅವಲಂಬಿತರಾಗಿರ್ತಾರ. ನಾವು ಸುರಕ್ಷಿತವಾಗಿದ್ರೆ ಮಾತ್ರ ಅವರ ಭವಿಷ್ಯ ಸುರಕ್ಷಿತವಾಗಿರ್ತದೆ.
2: ಹೌದು ಗಂಗಾಧರ್, ನೀ ಹೇಳೋದಕ್ಕೆ ಸತ್ಯ. ಯಾಕಂತಂದ್ರ ಒಂದ್ ಅಪಘಾತ ಒಂದು ಕುಟುಂಬವನ್ನ ಅಳಿಸಿಬಿಡ್ತೈತಿ. ಆದ್ರಿಂದ ನನಗೆ ಏನಾಗಲ್ಲ ಅನ್ನೋ ಮನಸ್ಥಿತಿಯನ್ನ ಬಿಟ್ಟು ನಾನು ಜಾಗೃತನಾಗಿರ್ಬೇಕು ಅನ್ನೋ ಜವಾಬ್ದಾರಿ ಬೆಳೆಸ್ಕೊಳ್ಬೇಕು.
3: ಕರೆ ಹೇಳಿದ್ ನೋಡಪ್ಪ ಕಲ್ಯಾಣ್ ಕುಮಾರ, ನಾವ ಕೇವಲ ಭಾಷಣ ಮಾಡಿದ್ರೆ ಸಾಲದಲ್ಪ, ಈ ರೀತಿ ಮಾತಾಡೋದನ್ನ ಬಿಟ್ಟು ಅದನ್ನ ಕ್ರಿಯೆಯಲ್ಲಿ ತೋರಿಸ್ಬೇಕು ನೋಡಪ್ಪ. ನಾವು ಊರಿನಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಮಾರುಕಟ್ಟೆಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಜಾಗೃತಿ ಮತ್ತು ಅರಿವಿನ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಹೋಗಬೇಕು ನೋಡಪ್ಪ.
0: ಹೌದ್ ಹೌದು ಪ್ರಕಾಶ್, ಜನ ಸಂಪರ್ಕ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಬ್ಯಾನರ್ ಮತ್ತ ಚಿಕ್ಕ ಮಕ್ಕಳಿಂದ ನಾಟಕ ಮಾಡೋದು, ಅದೇ ರೀತಿ ಘೋಷಣೆಯನ್ನ ಕೂಗೋದು, ಇವೆಲ್ಲನ್ನ ಮಾಡೋದ್ರ ಮೂಲಕ ಜನರಲ್ಲಿ ಅರಿವು ಮೂಡಿಸಬಹುದು. ಹೆಲ್ಮೆಟ್ ಹಾಕಿ ಜೀವ ಉಳಿಸಿ ಅನ್ನೋ ಸಂದೇಶ ಮನೆ ಮನೆ ತಲುಪಬೇಕು ನೋಡ್ ಗಂಗಾಧರ.
1: ನಾನು ಪ್ರಸ್ತಾಪ ಮಾಡ್ತೀನಿ, ಮುಂದಿನ ಭಾನುವಾರ ನಾವು ಎಲ್ಲರೂ ಸೇರಿ ಒಂದು ಜಾಗೃತಿ ರ್ಯಾಲಿ ಮಾಡೋಣ, ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಬೈಕ್ ನಲ್ಲಿ ಹೋಗೋಣ.
2: ಹೌದು ಖರೆ, ಅದ್ಭುತ ಆಲೋಚನೆ ನೋಡಿ ಗಂಗಾಧರ್. ಇದೆ ಯಾಕಂತಂದ್ರ ಜೊತೆಗೆ ಶಾಲಾ ಮಕ್ಕಳಿಗೂ ಕೂಡ ಪ್ರತ್ಯೇಕವಾಗಿ ಒಂದು ಕಾರ್ಯಕ್ರಮ ಮಾಡೋ ಬಗ್ಗೆನ ಅವ್ರಿಗೆ ಚಿಕ್ಕ ಭಾಷಣ, ಚಿತ್ರಗಳ ಮೂಲಕ ಹೆಲ್ಮೆಟ್ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂತ ಮಹತ್ವವನ್ನ ತಿಳಿಸೋಣ ಗಂಗಾಧರ.
3: ಹೌದ್ ಹೌದಪ್ಪ, ನಾನು ಪೋಸ್ಟರ್ ಮತ್ತ ಭಿತ್ತಿ ಚಿತ್ರಗಳನ್ನ ಮಾಡಿಸೋ ಹೊಣೆಯನ್ನ ಹೊತ್ತುಕೊಳ್ತೀನಿ ನೋಡಪ್ಪ. ನೀವು ಎಲ್ಲರೂ ಸಹಕರಿಸಿದ್ರೆ ನಮ್ಮ ಊರಲ್ಲಿ ಬದಲಾವಣೆಯನ್ನ ತರಬಹುದು ನೋಡಪ್ಪ ನಾವೆಲ್ಲರೂ.
0: ಹೌದು ಸ್ನೇಹಿತರೆ, ಎಲ್ಲರೂ ಉದ್ದೇಶ ಒಂದ್ ಜೀವ ಅಪಘಾತದಲ್ಲಿ ಕಳೆದುಕೊಳ್ಬಾರ್ದು. ಪ್ರತಿಯೊಬ್ಬರು ಬೈಕ್ ಹತ್ತಿದಾಗ ಮೊದಲು ಹೆಲ್ಮೆಟ್ ಹಾಕ್ಬೇಕು, ಆಮೇಲೆ ಪಟಪಟ್ಟಿ ಚಾಲೂ ಮಾಡ್ಬೇಕು ನೋಡಪ್ಪ.
1: ಹಂಗಾದ್ರೆ ನಾವೆಲ್ಲರೂ ಒಪ್ಪೋಣ, ಇವತ್ತು ಯಾವತ್ತೂ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಲ್ಲ ಅಂತೇಳಿ ಶಪಥ ಮಾಡೋಣ್ರೆ.

0: ಹೌದೌದು, ಹಂಗಾದ್ರೆ ಹಂಗ ಮಾಡೋಣ. ಇತರಿಗೂ ಕೂಡ ಅದೇ ರೀತಿ ಮಾಡಿಸೋಣ, ಯಾವುದೇ ಜಗಳ ಬೇಡ, ಏನು ಬೇಡ, ಎಲ್ಲರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತ ಕೆಲಸ ಮಾಡೋಣ.
1: ಹೌದು ಸ್ನೇಹಿತರೆ, ಹೆಲ್ಮೆಟ್ ಹಾಕಿ ಜೀವ ಉಳಿಸಿ, ಕುಟುಂಬವನ್ನ ಕಾಪಾಡಿ.
2: ರಸ್ತೆ ಸುರಕ್ಷತೆ ನಮ್ಮ ಜವಾಬ್ದಾರಿ, ಹೆಲ್ಮೆಟ್ ನಮ್ಮ ರಕ್ಷಣೆ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಭಾಗವಹಿಸಿದವರು ಗಂಗಾಧರ್ ಅಗಸರ್, ಪ್ರಕಾಶ್ ಕುರ್ಪಿ, ಕಲ್ಯಾಣ್ ಕುಮಾರ್ ಚಂದಿ, ಸಂಗಯ್ಯ ವಸ್ತ್ರರ್ ಹಾಗೂ ಮುಲ್ಲಾ ಎಂಪಿ.
3: ಈಗ ಕೇಳಿ ಒಂದು ನೀತಿ ಕತೆ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದೊಂದು ಬೇಸಿಗೆ ಕಾಲದ ದಿನ. ಅಲ್ಲಿ ಮೊಲಗಳ ವಾಸವಾಗಿತ್ತು. ಅಲ್ಲಿನ ಎಲ್ಲಾ ನೆಲವು ಕೂಡ ಒಣಗಿ ಹೋಗ್ಬಿಟ್ಟಿತ್ತು. ರಣರಣ ಬಿಸಿಲು, ತಿನ್ನಲು ಏನೂ ಸಿಕ್ಕದೆ ಮೊಲಗಳೆಲ್ಲ ಹೈರಾಣಾದವು. ಹೀಗಿರಬೇಕಾದ್ರೆ ಪೊದೆಯೊಂದರಲ್ಲಿ ಕೆಲವು ಮೊಲಗಳು ಸೇರಿ ವಿಚಾರ ವಿನಿಮಯ ಮಾಡಿಕೊಂಡ್ವು. ಒಂದು ಮೊಲ ಮಾತಿಗೆ ಮೊದಲು ಮಾಡಿ, ನೋಡಿ ಸ್ನೇಹಿತರೆ, ದೇವರು ನಮ್ಗೆಲ್ಲ ಬಹಳ ಅನ್ಯಾಯ ಮಾಡಿದ್ದಾನೆ. ನಮ್ಮನ್ನ ಇಷ್ಟು ಸಣ್ಣವರನ್ನಾಗಿಯೂ ದುರ್ಬಲರನ್ನಾಗಿಯೂ ಮಾಡಿ ಬಹು ಅಪಕಾರ ಮಾಡಿದ್ದಾನೆ. ಸಾರಂಗಗಳಂತಹ ಕೋಡುಗಳನ್ನ ನಮ್ಗೆ ಕೊಟ್ಟಿಲ್ಲ, ಬೆಕ್ಕಿನಂತಹ ಪ್ರಬಲ ಪಂಜುಗಳನ್ನು ಕೂಡ ನಮಗೆ ಕೊಡಲಿಲ್ಲ. ಶತ್ರುಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲಿಕ್ಕಾಗಿ ನಮಗೆ ಆತ ಏನ್ ಕೊಟ್ಟಿದ್ದಾನೆ? ಏನೂ ಇಲ್ಲ, ಕೇವಲ ಬೆಂತೋರಿಸಿ ಕಾಲಿಗೆ ಬುದ್ಧಿ ಹೇಳೋದು. ಅಲ್ಲದೆ ಎಲ್ಲರ ಕಾಟವೂ ಕೂಡ ನಮ್ಗೇನೆ ಇದೆ. ಈ ಮಧ್ಯದಲ್ಲಿ ಇನ್ನೊಂದು ಮೊಲ ಮಾತಿಗಿಳಿತು. ನಾನಿನ್ನು ಈ ದುಃಖಪೂರಿತ ಜೀವನವನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ್ದಾದ್ರೂ ಕೆರೆಯಲ್ಲಿ ಮುಳುಗಿ ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತು. ಇದ್ರೊಂದಿಗೆ ಮೂರನೇ ಮೊಲನು ಕೂಡ ದನಿಗೂಡಿಸ್ತು. ನನಗೂ ಹಾಗೆ ಅನ್ನಿಸ್ತಾ ಇದೆ, ಈ ದುಃಖವನ್ನ ನನಗೆ ಇನ್ನು ಮುಂದೆ ಸಹಿಸೋದು ಸಾಧ್ಯನೇ ಇಲ್ಲ, ನಾನು ಈಗ್ಲೇ ಹೋಗಿ ಕೆರೆಯಲ್ಲಿ ಮುಳುಗಿ ಸತ್ಬಿಡ್ತೀನಿ ಅಂತ ಹೇಳ್ತು. ಈ ಮಾತಿಗೆ ಉಳಿದೆಲ್ಲ ಮೊಲಗಳು ಕೂಡ ದನಿ ಕೂಡಿಸಿದ್ವು. ಹೌದು, ನಡೀರಿ ನಡೀರಿ, ನಾವೆಲ್ಲರೂ ನಿಮ್ಮೊಡನೆ ಬರ್ತೀವಿ, ನಾವೆಲ್ಲರೂ ಕುಡಿಯೇ ಬಾಳ್ದವರು, ಈಗ ಕುಡಿಯೇ ಸಾಯೋಣ. ಹೀಗೆ ಮೊಲಗಳೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿ ಕೆರೆಯ ದಾರಿ ಹಿಡಿದ್ವು. ಆಗ ಅನೇಕ ಕಪ್ಪೆಗಳು ಕೆರೆಯಿಂದ ಮೇಲೆ ಬಂದು ಕೆರೆಯ ದಂಡೆಯ ಮೇಲೆ ಕುಳಿತಿದ್ವು. ಹೀಗೆ ಮೊಲಗಳ ದಂಡು ಕೆರೆಯ ಹತ್ತಿರ ಬರೋದನ್ನ ಅಲ್ಲಿನ ಕಪ್ಪೆಗಳು ನೋಡಿದ್ವು. ಅವೆಲ್ಲ ತಕ್ಷಣವೇ ಪಟಪಟನೆ ಕೆರೆಯಲ್ಲಿ ಹಾರಿಕೊಂಡ್ವು. ತಮ್ಮನ್ನ ಕಂಡು ಹೆದರಿ ಕೆರೆಗೆ ಹಾರಿದ ಕಪ್ಪೆಗಳನ್ನ ಕಂಡ ಮೊಲಗಳೆಲ್ಲ ಆಶ್ಚರ್ಯವಾಗಿ ನಿಂತು ನೋಡ ಹತ್ತಿದ್ವು. ಅದರಲ್ಲಿರೋ ಒಂದ್ ಮೊಲ ಹೇಳ್ತು, ಸ್ನೇಹಿತರೆ ನಿಲ್ಲಿ, ಯಾರು ಕೆರೆಗೆ ಧುಮುಕಬೇಡಿ, ಇನ್ನು ನಾವು ಪ್ರಾಣ ಕಳೆದುಕೊಳ್ಳುವ ಅಗತ್ಯವಿಲ್ಲ. ಈ ದೇವ ನಿರ್ಮಿತವಾದ ಪ್ರಪಂಚದಲ್ಲಿ ನಮಗಿಂತಲೂ ದುರ್ಬಲವಾದ ಹೆದರುವ ಪೊಕ್ಲು ಜೀವಿಗಳಿರುವಾಗ ನಾವೇಕೆ ನಿರಾಶರಾಗಿ ಜೀವನ ಕೊಡಬೇಕು, ನಮ್ಮ ಅಮೂಲ್ಯವಾದ ಜೀವನವನ್ನ ಯಾಕೆ ಕಳೆದುಕೊಳ್ಬೇಕು ಅಂತ ತಿಳಿಸ್ತು. ಆಗ ಈ ಮಾತನ್ನ ಕೇಳಿ ಎಲ್ಲಾ ಮೊಲಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ವಿಚಾರದಿಂದ ಹಿಂದೆ ಸರಿದವು. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ, ಬಂದ ಕಷ್ಟಗಳು ನಿಲ್ಲೋದಿಲ್ಲ, ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತದೆ. ಅದಲ್ಲದೆ ನಮ್ಗೆ ಇರುವಂತಹ ಸಾಮರ್ಥ್ಯ ಕಡಿಮೆ, ಇನ್ನುಳಿದವರಿಗೆ ಇರುವಂತಹ ಸಾಮರ್ಥ್ಯ ಹೆಚ್ಚು ಅಂತ ಭಾವಿಸಿ ನಾವು ನಮ್ಮಲ್ಲಿರುವಂತಹ ಸಾಮರ್ಥ್ಯ ಕೌಶಲ್ಯದ ಬಗ್ಗೆ ಕೀಳರಿಮೆಯನ್ನ ಹೊಂದದೆ ನಾವು ಆತ್ಮವಿಶ್ವಾಸದಿಂದ ನಮ್ಮ ಸ್ವಸಾಮರ್ಥ್ಯದಿಂದ ನಾವು ನಮ್ಮ ಜೀವನವನ್ನ ಸಫಲ ಮಾಡಿಕೊಳ್ಬೇಕು ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಮೂಡಿಬಂದ ಭಕ್ತಿಗೀತೆಯೊಂದನ್ನು ಕೇಳಿದಿರಿ. ಇನ್ನೀಗ ಕೇಳಿ ಭಾವಗೀತೆ. ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಮಧ್ಯಾಹ್ನ 2:40 ರಸಮಂಜರಿ. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತಿಲಕ್ ಎಂ ರಾವ್. ಇಂದು ರಾತ್ರಿ 7:45 ಕನ್ನಡದಲ್ಲಿ ಭಾಷಣ, ಮಹಿಳೆ ಮತ್ತು ವೃತ್ತಿಪರ ಜೀವನ. ಈ ವಿಷಯವಾಗಿ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ. ರಾತ್ರಿ 9:30 ಯುವವಾಣಿ. ದ ಅಂಡರ್ಸ್ಟಡಿ ಬಿಯಾಂಡ್ ದ ಅರಮ್ ಗ್ರೇಟಮ್, ಈ ವಿಷಯವಾಗಿ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಬೃಂದಾ ಸಿ, ಅನಘ ವೆಂಕಟೇಶ್ ಹಾಗೂ ವಿದುಷಿ ದಿಶಾ ಶರ್ಮಾ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಕಾರ್ಯಕ್ರಮದಲ್ಲಿ ಸುಧಾಕರ ದೇವಲೆ ಅವರ ಗಾಯನ ಪ್ರಸಾರವಾಗಲಿದೆ. ಆತ್ಮೀಯರೇ, ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಮೂಡಿಬರುತ್ತಿದೆ.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
3: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಚೈತ್ರವನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಎ.ಎಸ್. ಶಂಕರನಾರಾಯಣ.

0: ಆತ್ಮೀಯರೇ, ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ದಲ್ಲಿ ಕೊನೆಯದಾಗಿ ತ್ರಿದೇವ್ ಹಿಂದಿ ಚಿತ್ರದಿಂದ ಆಯ್ದ ಗೀತೆಯನ್ನು ಅಲ್ಕಾ ಯಾಗ್ನಿಕ್, ಸಾಧನಾ ಸರ್ಗಮ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿದಿರಿ. ಈ ಗೀತೆಯೊಂದಿಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 9:30. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
5: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
4: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
5: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
0: ಇನ್ನೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪುಟಾಣಿ ಏಜೆಂಟ್ 1-2-3 ಚಿತ್ರದಿಂದ ಆದ ಗೀತೆಯನ್ನು. ಧ್ವನಿಯಾಗಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, SS ಜಾನಕಿ ಹಾಗೂ ಸಂಗಡಿಗರು.

ಇದುವರೆಗೆ ಆಪ್ತ ಮಿತ್ರ ಚಿತ್ರದಿಂದ ಆಯ್ದ ಗೀತೆಯನ್ನು ಹರಿಹರನ್ ಹಾಗೂ ಗುರು ಕಿರಣ್ ಇವುಗಳ ಸ್ವರಗಳಲ್ಲಿ ಕೇಳಿದಿರಿ. ಇನ್ನೀಗ ಕೇಳಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ.

ஜீவத்களையா நீங்க ஷானே குவாப கண்ணு

ಇದೀಗ ತಾವು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಘಟಕರ ಧ್ವನಿಗಳಲ್ಲಿ ಮೂಡಿಬಂದ ದಿಗ್ಗಜರು ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ.

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪುಟಾಣಿ ಏಜೆಂಟ್ 1-2-3, ಶುಭಮಂಗಳ, ಆಪ್ತ ಮಿತ್ರ, ಪ್ರೀತಿ ವಾತ್ಸಲ್ಯ, ದಿಗ್ಗಜರು ಹಾಗೂ ಹುಡುಗರು ಚಿತ್ರಗಳಿಂದ

ಆದ ಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸಾವಿರದ 1921 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ವೆಂಕಯ್ಯನವರು ಮಹಾತ್ಮ ಗಾಂಧೀಜಿಯವರು

ಭೇಟಿಯಾಗಿ ಧ್ವಜದ ವಿನ್ಯಾಸವನ್ನು ನೀಡಿದರು. ಆ ಧ್ವಜದಲ್ಲಿ ಕೆಂಪು ಮತ್ತು ಹಸಿರು ಬಣ್ಣಗಳಿದ್ವು. ಗಾಂಧೀಜಿಯವರು ಬಿಳಿ ಬಣ್ಣ ಮತ್ತು ರಾಟೆಯನ್ನು ಸೇರಿಸಲು ಸಲಹೆ ನೀಡುತ್ತಾರೆ. ಬಣ್ಣಗಳು ಧಾರ್ಮಿಕ ಸಂಕೇತಗಳಾಗಬಾರದು ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿದ್ವು. 1931 ಕರಾಚಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿಕೃತವಾಗಿ ಧ್ವಜವನ್ನು ಸ್ವೀಕಾರ ಮಾಡಲಾಯಿತು. ಕೆಂಪು ಬಣ್ಣದ ಬದಲಿಗೆ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳನ್ನು ನಿಗದಿಪಡಿಸಲಾಯಿತು. ಮಧ್ಯದಲ್ಲಿ ಕಪ್ಪು ಬಣ್ಣದ ರಾಟೆಯನ್ನು ಹಾಗೆ ಕಾಯ್ದುಕೊಳ್ಳಲಾಗಿತ್ತು.

ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಅನಿರುದ್ಧ್ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯಾ ಸಂಗೀತ ನೀಡಿದ್ದಾರೆ.

ಭಾರತದ ಸ್ವಾತಂತ್ರ್ಯ ಸಿಗುವ ಸಮಯ ಹತ್ತಿರ ಆಗ್ತಾ ಇದ್ದಂಗೇನೆ ಸುಮಾರು 1947 ಜುಲೈ ತಿಂಗಳ ಸಮಯ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಧ್ವಜಕ್ಕಾಗಿ ವಿಶೇಷ ಸಮಿತಿಯನ್ನು ರಚನೆ ಮಾಡಲಾಯಿತು. ಧ್ವಜದಲ್ಲಿದ್ದ ಚರಕದ ಬದಲಿಗೆ ಸಾರನಾಥದ ಸಿಂಹಸ್ತಂಭದಿಂದ ಪಡೆದ 24 ಕಡ್ಡಿಗಳ ಧರ್ಮಚಕ್ರವನ್ನು ಮಧ್ಯದ ಬಿಳಿಪಟ್ಟಿಯಲ್ಲಿ ಸೇರಿಸೋದಕ್ಕೆ ನಿರ್ಧಾರ ಆಯಿತು. 1947 ಜುಲೈ 22 ನಡೆದಂತಹ

ಉಚ್ಚಾಂಗ ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನಾಗಿ ಅಂಗೀಕಾರ ಮಾಡಲಾಯಿತು. ಕೇಸರಿ ಬಣ್ಣ ಧೈರ್ಯ, ತ್ಯಾಗ ಮತ್ತು ಸೇವಾ ವಿಧಾನವನ್ನು ಸೂಚಿಸುತ್ತೆ. ಬಿಳಿ ಬಣ್ಣ ಶಾಂತಿ, ಸತ್ಯ ಮತ್ತು ಪವಿತ್ರತೆಯ ಸಂಕೇತವಾಗಿದೆ. ಹಸಿರು ನಂಬಿಕೆ, ಫಲವತ್ತತೆ ಮತ್ತು ದೇಶದ ಸಮೃದ್ಧಿಯನ್ನು ಸೂಚಿಸುತ್ತೆ. ಇನ್ನು ನಡುವೆ ಇರುವ ನೀಲಿ ಬಣ್ಣದ ಅಶೋಕ ಚಕ್ರ ನಿರಂತರ ಪ್ರಗತಿ ಮತ್ತು ಧರ್ಮದ ಹಾದಿಯನ್ನು ಪ್ರತಿನಿಧಿಸುತ್ತೆ.

ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾದ ಪಿಂಕಳಿ ವೆಂಕಯ್ಯನವರು ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಖರ ಶಿಕ್ಷಣ ತಜ್ಞ ಮತ್ತು ವಿಜ್ಞಾನಿ ಕೂಡ ಆಗಿದ್ದರು. ಈ ವೈವಿಧ್ಯಮಯ ಆಸಕ್ತಿಗಳಿಂದಾಗಿ ಅವರಿಗೆ ಹಲವು ಅಡ್ಡ ಹೆಸರುಗಳು ಕೂಡ ಇದ್ವು. ಪತ್ತಿ ವೆಂಕಯ್ಯ ಹತ್ತಿಯ ತಳಿಗಳ ಬಗ್ಗೆ ಆಳವಾದ ಸಂಶೋಧನೆ ನಡೆಸಿ ಕಾಂಬೋಡಿಯಾ ಹತ್ತಿಯ ಕುರಿತು ಪ್ರಬಂಧ ಮಂಡಿಸಿದ್ದಕ್ಕಾಗಿ ಈ ಹೆಸರು ಬಂದಿತ್ತು. ಜಪಾನಿ ಭಾಷೆಯನ್ನು ಸರಾಗವಾಗಿ ಮಾತನಾಡಬಲ್ಲವರಾಗಿದ್ದ ಇವರು ಜಪಾನ್ ಭಾಷಾ ತರಬೇತಿಯನ್ನು ಕೂಡ ನೀಡ್ತಾ ಇದ್ರು. ಜಪಾನ್ ವೆಂಕಯ್ಯ ಅನ್ನುವ ಹೆಸರಿತ್ತವರಿಗೆ. ವಜ್ರದ ಗಣಿಗಾರಿಕೆ ಮತ್ತು ರತ್ನಶಾಸ್ತ್ರದಲ್ಲಿ ನಿಪುಣರಾಗಿದ್ದ ಪಿಂಗಳಿ ವೆಂಕಯ್ಯನವರದ್ದು ಡೈಮಂಡ್ ವೆಂಕಯ್ಯ ಅಂತ ಕೂಡ ಕರೀತಾ ಇದ್ರು.

ಜೈ ಹಿಂದ್ ಚಿತ್ರದ ಗೀತೆಯನ್ನು ಹೇಮಂತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಸರಸ್ವತಿ ಪುತ್ರ ಅವರ ಗೀತ ರಚನೆಗೆ ಕೃಷ್ಣವರ್ಧನ್ ಕುಲಕರ್ಣಿ ಮತ್ತು ವಿಕ್ರಮ್ ಸಿದ್ದೇಶ್ವರ್ ಅವರ ಸಂಗೀತವಿದೆ.

ನಾವು ಹೆಮ್ಮೆಯಿಂದ ಹಾರಿಸುವ ತ್ರಿವರ್ಣ ಧ್ವಜದ ಕನಸು ಕಂಡಿದ್ದ ಪರಿಶ್ರಮಿ ಪಿಂಗಳಿ ವೆಂಕಯ್ಯನವರ ಕೊನೆಯ ದಿನಗಳು ಬಡತನದಲ್ಲಿದ್ವು. ಜುಲೈ 4, 1963 ವಿಜಯವಾಡದ ಸಣ್ಣ ಗುಡಿಸಲೊಂದರಲ್ಲಿ ಇವರು ಮರಣ ಹೊಂದಿದ್ರು. ಇಂತಹ ಅಪ್ರತಿಮ ದೇಶಭಕ್ತರ ಕೊಡುಗೆ ನಮ್ಮ ರಾಷ್ಟ್ರಧ್ವಜ. ವಂದೇ ಮಾತರಂ ಚಿತ್ರದ ಒಂದು ಗೀತೆ ಉನ್ನಿ ಮೆನನ್ ಗಂಗಾಧರ್ ಮತ್ತು ಕೃಷ್ಣರಾಜ್ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ದೇವಾ ಅವರ ಸಂಗೀತವಿದೆ.

ಆಂಧ್ರಪ್ರದೇಶದ ಸರ್ಕಾರ ಸೇರಿದಂತೆ ಹಲವು ಸಂಸ್ಥೆಗಳು ಪಿಂಗಳಿ ವೆಂಕಯ್ಯ ಅವರ ಕೊಡುಗೆಯನ್ನು ಸ್ಮರಿಸಿವೆ. ವಿಜಯವಾಡ ಆಕಾಶವಾಣಿ ಕೇಂದ್ರಕ್ಕೆ 2014ರಲ್ಲಿ ಅಧಿಕೃತವಾಗಿ ಇವರ ಹೆಸರನ್ನು ನಾಮಕರಣ ಮಾಡಲಾಗಿದೆ.

ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಹೆಮ್ಮೆಯಿಂದ ಹಾರಿಸುವ ತ್ರಿವರ್ಣ ಧ್ವಜದ ರೂವಾರಿ ಪಿಂಗಳಿ ವೆಂಕಯ್ಯನವರು ದೇಶಪ್ರೇಮ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದ್ದಾರೆ. ಇಂತಹ ಅನೇಕ ಮಹಾತ್ಮರ ಹೋರಾಟ, ತ್ಯಾಗದ ಫಲ ನಮ್ಮ ಸ್ವತಂತ್ರ ಭಾರತ. ಇವರೆಲ್ಲರ ಋಣ ತೀರಿಸುವುದು ಅಂತಂದ್ರೆ ಈ ದೇಶದ ಗೌರವವನ್ನು ಕಾಪಾಡುವುದು, ಶಾಂತಿ ಸುವ್ಯವಸ್ಥೆಯನ್ನು ನೆಲೆಗೊಳಿಸುವುದು, ದೇಶ ರಕ್ಷಣೆಯ ಹೊಣೆಯನ್ನು ನಿರ್ವಹಿಸುವುದು. ನಮ್ಮ ರಾಷ್ಟ್ರ, ನಮ್ಮ ಹೆಮ್ಮೆ, ನಮ್ಮ ಗೌರವ, ನಮ್ಮ ಜೀವನ ಅಲ್ವೇ?

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:20 ಸುನಾರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:20. ಸುನಾರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ. ದಿಲ್ ದೇಖೆ ದೇಖೋ ಚಿತ್ರದ ಈ ಗೀತೆಗೆ ಗೀತರಚನೆ ಮಾಡಿದ್ದಾರೆ ಮಜ್ರು ಸುಲ್ತಾನ್ಪುರಿ, ಸಂಗೀತ ನೀಡಿದ್ದಾರೆ ಉಷಾ ಖನ್ನಾ.

ಸಾತಿ ಚಿತ್ರದ ಇನ್ನೊಂದು ಗೀತೆ ಮುಖೇಶ್ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಲಿದೆ. ಮಜ್ರು ಅವರ ಗೀತ ರಚನೆಗೆ ನೌಶಾದ್ ಸಂಗೀತ ನೀಡಿದ್ದಾರೆ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮುಂದಿನ ಗೀತೆ ಸಚ್ಚಾ ಜೂಠಾ ಚಿತ್ರದ್ದು. ಹಾಡಿದ್ದಾರೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಎಂದೇವರ್ ಅವರ ಗೀತ ರಚನೆಗೆ ಕಲ್ಯಾಣ್ಜಿ ಆನಂದ್ಜಿ ಸಂಗೀತ ನೀಡಿದ್ದಾರೆ.
3: ಯೂಂ ಹಿ ತುಮ್ ಮುಜ್ಸೆ ಬಾ

ಶೈಲೇಂದ್ರ ಅವರ ಗೀತ ರಚನೆಗೆ ಶಂಕರ್ ಜೈಕಿಶನ್ ಸಂಗೀತ ನೀಡಿದ್ದಾರೆ. ಹಾಡಿದ್ದಾರೆ ಸುಮನ್ ಕಲ್ಯಾಣ್ಪುರ್ಕರ್. ಚಿತ್ರ ದಿಲ್ ಏಕ್ ಮಂದಿರ್.

ಟೂಮ್ ಚಿತ್ರದ ಗೀತೆ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿದೆ. ಸಾಹಿರ್ ಲುದ್ದೈಮನಿ ಅವರ ಗೀತ ರಚನೆಗೆ ರವಿಶಂಕರ್ ಶರ್ಮಾ ಸಂಗೀತ ನೀಡಿದ್ದಾರೆ.

0: ಡೂನ್ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಾರೆ ಪಲ್ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:59:47. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪೋಸ್ಟ್ ಬಾಕ್ಸ್ ನಂಬರ್ 111.
1: कार्यक्रम पोस्ट बॉक्स नंबर 111.
2: नमस्कार, पोस्ट बॉक्स नंबर 111.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು

0: ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 14416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೇ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದಿರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗು ಇಬ್ರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವುದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ, ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಎಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡ ಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡ ಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎಎ ಕಂಬಳಿ ಮಠ್ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
1: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, August 1 to August 7 ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಆಶಾ ಅವರೇ.
1: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1 to August 7 ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
2: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂಥ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳೋಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ August 1 ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
1: ಹುಟ್ಟಿದ ಮಗುವಿಗೆ ಮೊದಲ 1 hour ತಾಯಿ ಹಾಲು ಉಣಿಸ್ಬೇಕು, ನಾರ್ಮಲ್ ಡೆಲಿವರಿ ಆದರೆ, ಆ್ಯಂಡ್ ಸಿಜೇರಿಯನ್ ಆದರೆ ಸ್ವಲ್ಪ ಟೈಮ್ ತೊಗೋಬೋದು, 4 hours ಒಳಗಡೆ ಕುಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 hour ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
2: ಏನು ಅಂತಂದರೆ, ಈ ಫಸ್ಟ್ ಬರೋವಂಥ ಹಾಲಿಗೆ ನಾವು ಫಸ್ಟ್ ಈ 3 to 5 days ಬರೋ ಹಾಲಿಗೆ ನಾವು ಕೊಲೆಸ್ಟ್ರಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದಿಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 hour ಒಳಗೆ, ಮತ್ತೆ ಸಿಜೇರಿಯನ್ ಆದಾಗ 4 hours ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಮ್ ಪ್ಲಗ್ ಅಂತ ಇರುತ್ತೆ, ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 cm ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಏನ್ ಆ ಕೊಲೆಸ್ಟ್ರಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ, ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದಿಕೊಳ್ಳುತ್ತೆ ಮಗು.
1: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ಗಳಲ್ಲಿ ನೋಡಿದ್ದೀವಿ, ಅದನ್ನು ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ಮ ಜನರಿಗೆ ಅದರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
2: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನು ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
1: 6 ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೆ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
2: ಕೊಲೆಸ್ಟ್ರಾಮ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, 1 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆಯ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ, ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ 1 year 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ, ಸಾಕಾಗಲ್ಲ ಹಾಲು ಸಾಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಸಿಗುವ ಮೊದಲನೇ ರಕ್ಷಣೆ ಏನು

0: ಇದನ್ನ ನಾವು ತಪ್ಪಿಸ್ದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆ ಅಲ್ಲಿದ್ರೂ ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಲ್ನ ನೀಡಬೇಕು.
1: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
0: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನು ಹೇಳಿದ್ನಲ್ಲ, ಇದು ಹೇರಳವಾಗಿರುತ್ತೆ ಮತ್ತೆ ಕರೆಕ್ಟಾಗಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕಡಿಮೆ ಸಕ್ಕರೆ ಮತ್ತೆ ಕಡಿಮೆ ಕೊಬ್ಬು ಇದ್ದು, ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ ಹೊಟ್ಟೆ ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೇ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
1: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
0: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ, ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಅವಳು ಮೊದಲೇ ಇದ್ದಿದ್ದ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು, ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು, ಈ ಥರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂಥ ಹಾಲಾಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಣಿಸ್ಬೋದು. ಇದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಈ ಥರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನು ಪಡೆಯಬಹುದು. ಮತ್ತು ಟೈಪ್ 2 ಡಯಾಬಿಟಿಸ್ ನಾವೇನು ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ಥರದ್ದು ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು ತಾಯಿ ಹಾಲು ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪ್ಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲು ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲು ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದರೂ ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೇನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೇನ ಮಗುವಿನ ಬಾಯಿಯೊಳಗೆ ಇಡಬೇಕು. ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂತಂದ್ರೆ, ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಮಗು ತಾಯಿಯ ಕೆಳಗಡೆ ಇರಬೇಕು ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು. ತಲೆ ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ತಿರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್ನು. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು ತಲೆ ಹಿಡ್ಕೊಳ್ಳೋದು ಆ ಥರ ಮಾಡಬಾರ್ದು. ಮತ್ತೆ ಎಷ್ಟೊಂದು ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ನ ಕೊಡ್ತಾರೆ, ಆ ಥರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟನ್ನು ಮಗುವಿನ ಬಾಯಿಯಲ್ಲಿ ಇಡೋ ಥರ ನಾವು ಸಪೋರ್ಟ್ ಕೊಡಬೇಕು ಬ್ರೆಸ್ಟ್ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದು ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನು ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟನ್ನು ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟಾಗಿ ಏರಿಯೋಲಾ ಮತ್ತು ನಿಪ್ಪಲ್ ಎರಡೂ ಬಾಯಿ ಒಳಗೆ ಹೋಗುತ್ತೆ. ಮತ್ತು ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟಾಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ನಾವು ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತು ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ ಮತ್ತು ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ ಮತ್ತು ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸಸ್ ಆಗೋವಂಥ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಂದಿರು ನಮಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದು ವಾರ ಆದಮೇಲೆ ಈ ಥರ ಕಂಪ್ಲೇಂಟ್ಸ್ಗಳನ್ನು ನೀವು ನೋಡಿರ್ತೀರ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದಿರಿಗೆ ಏನು

0: ಏನು ಹೇಳ್ತೀರಾ?
1: ನಾವು ಆಗಲೇ ಹೇಳಿದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕಬೇಕು. ಅವಾಗಿಂದನೇ ನಮಗೆ ಒಳ್ಳೆ ಹಾರ್ಮೋನ್ಸ್, ಪ್ರೊಲಾಕ್ಟಿನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು, ಮತ್ತು ಕರೆಕ್ಟ್ ಅಟ್ಯಾಚ್ಮೆಂಟ್, ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನು, ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸಬೇಕು. ಈ ಏನು ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲನೂ ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
0: ಈಗ ಕೆಲವು ಮಾತುಗಳು ಕೇಳ್ಬರುತ್ತೆ ಡಾಕ್ಟರ್, ತಾಯಿ ಏನಾದರೂ ತಿನ್ನುವಾಗ ವ್ಯತ್ಯಾಸ ಆದರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಈಗ ಶೀತ ಪದಾರ್ಥಗಳು ತಿಂದರೆ ಮಗು ಹಾಲು ಕುಡಿಯುತ್ತೆ, ಮಗುಗೆ ಶೀತ ಆಗುತ್ತೆ, ಅಥವಾ ಹೀಟ್ ಪದಾರ್ಥ ತಿಂದರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ, ಈ ಥರದೆಲ್ಲ ಕೇಳ್ತೀವಿ ಮನೆಯಲ್ಲಿ, ಇದು ಎಷ್ಟರ ಮಟ್ಟಿಗೆ ನಿಜ?
1: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ, ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತು ತರಕಾರಿ, ಮೊಟ್ಟೆ, ನಾನ್ ವೆಜ್ ಈ ಥರ ಎಲ್ಲ ಎಲ್ಲ ಥರದ್ದು, ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬ ಮುಖ್ಯ. ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
0: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ಕೆ ಶುರು ಮಾಡ್ತಾರೆ, ಸೊ 6 ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕಾಗತ್ತೆ, 2 ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಆ್ಯಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗಬೇಕು ರೂಮ್ ಟೆಂಪ್ರೇಚರಲ್ಲಿ ಅಂತ.
1: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನು ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರ್ದು. ಮತ್ತು ಅಕಸ್ಮಾತಾಗಿ ಇನ್ನೂ ಬೇಗನೆ ಹೋಗಬೇಕಾಗಿದ್ದಂಥ ಪರಿಸ್ಥಿತಿ ಬಂತು ಅಂದರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್, ನಾವು ಕೊಡಬಹುದು. ಇದನ್ನು ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದನೇ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲೇ ಇಟ್ಟು 6-8 ಗಂಟೆ ತನಕ ಇದನ್ನು ನಾವು ಕುಡಿಸ್ಬಹುದು. ಇದನ್ನು ನಾವು ಕೆಲಸಕ್ಕೆ ಹೋಗೋ ತಾಯಂದ್ರಿಗೆ ಈ ಥರದ ಹಾಲನ್ನು ನಾವು ಕುಡಿಸೋಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಈವನ್ ರೆಫ್ರಿಜರೇಟರಲ್ಲೂ ಕೂಡ ನಾವು ಹಾಲನ್ನು ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದರೆ ಅದನ್ನು ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ ನೀರಲ್ಲಿ ಅದನ್ನು ಇಟ್ಟುಬಿಟ್ಟು ಆಮೇಲೆ ನಾವು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಅದನ್ನು ಮಗುವಿಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರ್ದು.
0: ತಾಯಿ ಹಾಲುಣಿಸುವ ಟೈಮಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಅಂತ ನಿಮ್ಮ ಸಲಹೆ?
1: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ ಬರೀ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ನಾವು ಬೆಸ್ಟ್ ಅಂತಂದರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ. ಯಾಕಂದರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಹುಳಿ ಅಂಶ ಮತ್ತು ಸಾಲ್ಟಿಶ್ ಮತ್ತು ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬ ಗಟ್ಟಿನೂ ಇರಬಾರ್ದು. ಸ್ಪೂನಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ದುಬಿಡಬಾರ್ದು, ಆ ಥರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು.
0: ಪಾರಿಜ್ ತರ,
1: ಹಾ ಹೌದು ಹೌದು, ಆ ಥರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನು ಸ್ಕೂಪ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬೋದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನು ಮಗುವಿಗೆ ತಿನ್ನಿಸ್ಬೋದು. ಸೊ ಇದು ಶುರು ಮಾಡಬೇಕಾದ್ರೆ ಈ ಥರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ಥರ ಒಂದೊಂದೇ ಆ್ಯಡ್ ಮಾಡಬೇಕು. ಒಂದೇ ಸರಿ ಎಲ್ಲನೂ ಆ್ಯಡ್ ಮಾಡಬಾರ್ದು, ಒಂದೊಂದೇ ಧಾನ್ಯಗಳನ್ನು ಆ್ಯಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸ್ಬೇಕು. ಇದಕ್ಕೆ ಯಾವುದೇ ರೀತಿ ಬೇರೆ ಹಾಲನ್ನು ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸ್ಬೋದು. ಆಮೇಲೆ 6-9 ತಿಂಗಳಿಂದ

0: 12 ತಿಂಗಳ ತನಕ, ಮತ್ತು ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3-5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನು ಕಂಟಿನ್ಯೂ ಮಾಡಬೇಕು 2-3 ಗಂಟೆಗೆ ಒಂದು ಸರಿ. ಒಂದು ಸರಿ ನಾವು ಈ ಪೋರೇಜ್ನ ಕೊಡ್ತೀವಿ, ಇನ್ನೊಂದು 3 hours ಆದಮೇಲೆ ತಾಯಿ ಹಾಲು ಕೊಡಬೇಕು, ಮತ್ತೆ 3 hour ಆದಮೇಲೆ ಪೋರೇಜ್ನ ಕೊಡಬೇಕು. ಈ ಥರ ನಾವು ಆಹಾರನ ಕೊಡ್ತಾ ಹೋಗಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನು ಮನೆಯಲ್ಲಿ ತಿಂತೀವೋ ಆ ಥರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿರ್ತೀವಿ ಅಥವಾ ನಮಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನೂ ಯಾಕೆ ಕುಡಿಸ್ತಾ ಇದೆಯಾ, ಮಗುಗೆ ಏನದ್ರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನೂ ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ಥರದೆಲ್ಲ ನಾವು ತುಂಬ ಕೇಳ್ತೀವಿ. ಸೊ ಯಾವುದು ಸತ್ಯ ಆ್ಯಂಡ್ ಯಾವುದನ್ನು ಫಾಲೋ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು?
0: ಈಗ 6 ತಿಂಗಳಿನಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನು 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನು ನಾವು ಕಂಟಿನ್ಯೂ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗಬೇಕು ಅಂತಂದರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆಯದು. ಈ ಎದೆ ಹಾಲಿನಲ್ಲಿ ಅದಕ್ಕೆ ಇದನ್ನು ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರುಳಿರ್ಬೋದು, ಮೆದುಳಿರ್ಬೋದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನು ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗುಗೆ ಹುಷಾರಿರಲ್ಲ ಆ ಥರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನು ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ, ಮತ್ತು ಮಗು ಚುರುಕಾಗಿರುತ್ತೆ.
1: ಆ್ಯಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನು ತಿಂಡಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ. ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ, ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು. ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ. ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ? ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನು ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಮಲ್ಕೊಂಡಾಗ ಸ್ವಲ್ಪ ಇನ್ನೂ ತಾಯಿಯೂ ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೆಯದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದಮೇಲೆ ಈವನ್ ಮಲ್ಕೊಂಡು ಕೂಡ ಕುಡಿಸ್ಬೋದು, ಮತ್ತು ಬೇರೆ ಬೇರೆ ಪೊಸಿಷನ್ಸಲ್ಲಿ ಕೂಡ ಕುಡಿಸ್ಬೋದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರ್ಯಾಕ್ಡ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ಥರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ಥರದ್ದು ಏನೇ ತೊಂದರೆ ಇದ್ರೂ ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನು ಪಡಿಬಹುದು. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್ಲು, ಕ್ರ್ಯಾಕ್ ನಿಪ್ಪಲ್, ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೇ ಇದ್ದರೆ ಆಗುವಂಥ ಒಂದು ತೊಂದರೆಗಳು. ಆದ್ದರಿಂದ ಅವರು ವೈದ್ಯರನ್ನು ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತು ಈಸಿ ಮೆಥಡ್ ಅಂತಂದರೆ, ಒಂದು ನಾನು ಆಗಲೇ ಹೇಳಿದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತು ಏರಿಯೋಲ ಕಂಪ್ಲೀಟಾಗಿ ಬಾಯಿ ಒಳಗೆ ತೊಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತು ಹೆಚ್ಚು ಹಾಲು ಬರುತ್ತೆ, ಮತ್ತು ಯಾವುದೇ ರೀತಿ ನಿಪ್ಪಲ್ಲು ಏರಿಯಲ್ಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದರೆ, ಯಾವಾಗಲೂ ಹಾಲಿನಲ್ಲಿ 4 milk ಮತ್ತು ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ 4 milk ಏನು ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟು ಒಂದು 5 ನಿಮಿಷ ಬರುವಂಥ ಹಾಲು, ಆಮೇಲೆ ಬರುವಂಥ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶಯುಕ್ತ ಹಾಲು,

0: ಫ್ಯಾಟ್ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ ಫೋರ್ ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ಥರ ಸೋರ್ ನಿಪ್ಪಲ್ಲೆಲ್ಲ ಆದಾಗ ಈ ಹೈಂಡ್ ಮಿಲ್ಕನ್ನು ನಿಪ್ಪಲ್ ಮತ್ತು ಏರಿಯೋಲಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗುತ್ತೆ.
1: ಈಗ ಕುಟುಂಬದ ಸದಸ್ಯರು ವಿಶೇಷವಾಗಿ ಹಸ್ಬೆಂಡ್ ಆ್ಯಂಡ್ ಹಿರಿಯರು ತಾಯಂದರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲ ಸದಸ್ಯರು ಗಂಡ ಆಗಿರ್ಬೋದು ಮತ್ತು ಮನೆಯಲ್ಲಿರ ಅತ್ತೆ ಮಾವ ಮತ್ತು ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದಲೆಲ್ಲ ತುಂಬ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬ ಮುಖ್ಯ. ಇದರ ಜೊತೆಗೆ ಅವಳು ಅಕಸ್ಮಾತ್ ಕೆಲಸಕ್ಕೆ ಹೋಗುವಂಥವ್ರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತು ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದರೆ ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕೋ ಅದೇ ರೀತಿ ಇವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅದು ಪ್ರಕೃತಿ ನಿಯಮ ಮತ್ತು ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನು ನಾವು ತಪ್ಪದೇ ನಾವು ಮಗು ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನು ಖಂಡಿತ ಕೊಡಬೇಕು ಮತ್ತು 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ಮತ್ತು 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸಬೇಕು. ಆಮೇಲೆ ಇವನ್ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ಲದೆ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೆ.

0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
5: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ವಿಶೇಷ ಸಂದರ್ಶನಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ. ಡಾಕ್ಟರ್ ನಮಸ್ಕಾರ. ಇಂದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ
2: ಡಾಕ್ಟರ್. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ದಿನದ ಆಚರಣೆಯ ಮಹತ್ವ ಮತ್ತು ಉದ್ದೇಶವನ್ನು ತಿಳಿಸಬಹುದಾ?
3: ಪ್ರತಿ ವರ್ಷ ನಾವು ಆಗಸ್ಟ್ 1-7 ತನಕ ಒಂದು ವಾರದ ಕಾಲ ಈ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆಯಿಂದಲೇ ಆದೇಶಗೊಂಡು ಈ ಸಪ್ತಾಹವನ್ನು ಎಲ್ಲ ರಾಷ್ಟ್ರಗಳಲ್ಲಿ ಆಚರಿಸಲಾಗ್ತದೆ. ಮುಖ್ಯವಾಗಿ ಸ್ತನ್ಯಪಾನದ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು, ಸರಿಯಾಗಿ ಹಾಲುಡಿಸುವ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥದ್ದು ಇದರ ಉದ್ದೇಶ. ಕುಟುಂಬಗಳು ಮತ್ತು ಸಾಮಾಜಿಕರಿಗೆ ಹಾಲುಣಿಸುವ ತಾಯಂದಿರನ್ನು ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಬೆಂಬಲಿಸಲು ಕಲಿಸುವುದು ಈ ಬಾರಿಯ ಈ ಸ್ತನ್ಯಪಾನ ಸಪ್ತಾಹದ ಮುಖ್ಯ ಉದ್ದೇಶ. ಇದನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಮೂರು ಕಾರಣಗಳನ್ನು ನಾವು ಗುರುತಿಸ್ಬೋದು. ಒಂದನೇದಾಗಿ, ಸ್ತನ್ಯಪಾನದ ವಿಷಯದಲ್ಲಿ ಜನರಿಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಂಥದ್ದು ಇದರ ಮೊದಲ ಉದ್ದೇಶ.

0: ಮತ್ತೆ ಎರಡನೇದಾಗಿ ಹೊಸದಾಗಿ ತಾಯಂದಿರಾದ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಹಾಲುಣಿಸಬೇಕು, ಯಾವಾಗ ಯಾವಾಗೆಲ್ಲ ಹಾಲುಣಿಸಬೇಕು, ಹಾಲುಣಿಸುವ ಸರಿಯಾದ ಭಂಗಿ ಏನು, ಮಗುವನ್ನು ಹೇಗೆ ಕೂರಿಸಿಕೊಳ್ಬೇಕು, ಯಾವ ರೀತಿ ಮೊಲೆಯನ್ನು ಮಗುವಿನ ಬಾಯಿಗೆ ಅದು ಚೀಪಲಿಕ್ಕೆ ಅನುಕೂಲಕರವಾಗುವಂತೆ ಯಾವ ಭಂಗಿಯಲ್ಲಿ ನಾವು ಹಾಲುಣಿಸಬೇಕು, ಈ ರೀತಿಯ ಹಾಲುಣಿಸುವ ಬಗ್ಗೆ ಹಲವಾರು ಮಾಹಿತಿಗಳ ಕೊರತೆ ಇರ್ತದೆ. ಆ ಮಾಹಿತಿಗಳನ್ನು ತಾಯಂದಿರಿಗೆ ನೀಡುವಂಥದ್ದು ಎರಡನೇ ಉದ್ದೇಶ. ಮೂರನೇದಾಗಿ ಹಾಲುಣಿಸುವುದರಿಂದ ಮಗುವಿಗೂ ಕೂಡ ಲಾಭ ಇದೆ, ಅಮ್ಮನಿಗೂ ಕೂಡ ಲಾಭ ಇದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಏನೆಲ್ಲ ಲಾಭಗಳು ಪ್ರಯೋಜನಗಳು ಈ ಸ್ತನ್ಯಪಾನದಿಂದ ಇವೆ ಎನ್ನುವುದನ್ನು ಜನರಿಗೆ ಕಲಿಸಿಕೊಡುವಂಥದ್ದು ಮೂರನೆಯ ಉದ್ದೇಶ. ಈ ಮೂರು ಕಾರಣಗಳಿಗೆ ಹಾಲುಣಿಸುವಿಕೆಯ ಬಗ್ಗೆ, ಸ್ತನ್ಯಪಾನದ ಮಹತ್ವದ ಬಗ್ಗೆ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಿಸಬೇಕಾಗಿ ಬಂದಿದೆ.
1: ಈ ವರ್ಷದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನುಂಟು?
0: 2026 ವರ್ಷದ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನು ಅಂತ ಹೇಳಿದರೆ, ಸ್ತನ್ಯಪಾನಕ್ಕೆ ಆದ್ಯತೆ ಮತ್ತು ಸಶಕ್ತವಾದ ಪ್ರೋತ್ಸಾಹಕ ವ್ಯವಸ್ಥೆಯೊಂದನ್ನು ಸೃಷ್ಟಿಸುವುದು ಅಂತ ಹೇಳಿದರೆ, ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪ್ರೊಟೆಕ್ಟ್ ಪ್ರಮೋಟ್ ಆ್ಯಂಡ್ ಸಪೋರ್ಟ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳಿದ್ರೆ, ಸುರಕ್ಷಿತವಾದ ವಾತಾವರಣದಲ್ಲಿ ಸುರಕ್ಷಿತವಾಗಿ ಹಾಲುಣಿಸಬೇಕು ಒಂದು, ಎರಡನೇದು ಹಾಲುಣಿಸುವಿಕೆಯನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು, ಮೂರನೇದು ಅದನ್ನು ಬೆಂಬಲಿಸಬೇಕು, ಸರಿಯಾದ ರೀತಿಯಲ್ಲಿ ಹಾಲುಣಿಸುವಿಕೆಯನ್ನು ನಾವು ಬೆಂಬಲಿಸಬೇಕು. ಈ ಮೂರು ರೀತಿಯಲ್ಲೂ ಕೂಡ ಸ್ತನ್ಯಪಾನವನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ಮತ್ತು ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಸ್ತನ್ಯಪಾನದ ಈ ವರ್ಷದ ಧ್ಯೇಯವಾಗಿದೆ.
1: ಮತ್ತೆ ಮಗುವಿಗೆ ಎದೆ ಹಾಲು ಮಗುವಿನ ಆರೋಗ್ಯಕ್ಕೆ ಹೇಗೆ ಸಹಾಯವಾಗ್ತದೆ, ಮತ್ತೆ ಯಾವಾಗ ಎದೆ ಹಾಲನ್ನು ಶುರು ಮಾಡಬೇಕು, ಹೇಗೆ ಮುಂದುವರಿಸಬೇಕು ಡಾಕ್ಟರ್? ಅದು
0: ಮಗುವಿಗೆ ನಾವು ಹೇಳ್ತೇವೆ ಅಮ್ಮನ ಹಾಲೇ ಅಮೃತ ಅಂತ ಹೇಳಿ. ಅಮೃತ ಅಂದ್ರೆ ಏನು? ಅಮೃತವನ್ನು ಕುಡಿದವರಿಗೆ ಸಾವಿಲ್ಲ, ಹೌದಲ್ವಾ? ಹಾಗಾಗಿ ಈಗ ತಾನೇ ಹುಟ್ಟಿದ ಮಗುವಿಗೆ ಅಮೃತ ಸಮಾನವಾದಂಥದ್ದು ಯಾವುದಾದ್ರೂ ಇದ್ರೆ ಅದು ಎದೆ ಹಾಲು. ಯಾಕಂತ ಹೇಳಿದ್ರೆ 9 ತಿಂಗಳು ಮಗು ಅಮ್ಮನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿರ್ತದೆ, ಯಾವುದೇ ರೀತಿಯ ಭಯ ಅದಕ್ಕೆ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ರೋಗಾಣುಗಳ ದಾಳಿಯ ಭಯ ಇರುವುದಿಲ್ಲ, ಬೇರೆ ಶತ್ರುಗಳ ಭಯ ಇರುವುದಿಲ್ಲ, ಯಾವುದು ಕೂಡ ಇರುವುದಿಲ್ಲ, ಬೆಚ್ಚಗೆ ಅದು ಮಲಗಿರ್ತದೆ. ಬೆಳೀತಾ ಬೆಳೀತಾ ಮಲಗಿರ್ತದೆ 9 ತಿಂಗಳು. ಸ್ರವಿಸುವಂತಹ ಹಾಲಿನ ಮೂಲಕ, ಆ ಎದೆ ಹಾಲಿನ ಅಮೃತವನ್ನು ಮಗುವಿಗೆ ಉಣಿಸುವ ಮೂಲಕ ಆ ಮಗುವಿನ ಜೀವವನ್ನು ಉಳಿಸ್ತಾಳೆ. ಹಾಗಾಗಿ ಚಿನ್ನದಂತ ಸಮಯ, ಗೋಲ್ಡನ್ ಅವರ್ ಅಂತೇಳಿ ನಾವು ಇಂಗ್ಲಿಷಲ್ಲಿ ಹೇಳ್ತೇವೆ, ಚಿನ್ನದಂತ ಸಮಯ ಅದು. ಹೆರಿಗೆಯಾಗಿ 1 ಗಂಟೆಯ ಒಳಗೆ ಹಾಲು ಉಣಿಸ್ಲಿಕ್ಕೆ ಶುರು ಮಾಡಬೇಕು ಅಮ್ಮ. ಆ ಎದೆ ಹಾಲಿನ ಅಮೃತವನ್ನ ಮಗುವಿಗೆ ಉಣಿಸಬೇಕು. ಹಾಗಿದ್ರೆ ಅದು ಖಂಡಿತವಾಗಿಯೂ ಮಗು ಬದುಕ್ತದೆ, ಎಷ್ಟೋ ರೀತಿಯ ಕಾಯಿಲೆಗಳಿಂದ ರಕ್ಷಣೆಯನ್ನು ಪಡೆಯುತ್ತದೆ, ರೋಗ ನಿರೋಧಕ ಶಕ್ತಿ ಸಮೃದ್ಧವಾಗಿರುವಂಥದ್ದು ಈ ಮೊದಲ 1/2 ಗಂಟೆಯಲ್ಲಿ 1 ಗಂಟೆಯಲ್ಲಿ ಸ್ರವಿಸುವಂತಹ ಕೊಲೆಸ್ಟ್ರಮ್ ಅಂತ ನಾವು ಏನು ಹೇಳ್ತೇವೆ ಆ ಗಿಣ್ಣು ಹಾಲು ಅದಲ್ಲಿ ಇರ್ತದೆ, ಆ ಅಮೃತವನ್ನು ಉಣಬಡಿಸಬೇಕು. 2-3 ರೀತಿಯಲ್ಲಿ ಈ ಎದೆ ಹಾಲು ಮಗುವನ್ನು ರಕ್ಷಿಸುತ್ತದೆ. 1, ರೋಗ ನಿರೋಧಕ ಶಕ್ತಿಗಳನ್ನು, ಇಮ್ಯುನಿಯೋಗ್ಲೋಬಿಲಿನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಆ ಪ್ರೋಟೀನ್ಗಳನ್ನು ಸಮೃದ್ಧವಾಗಿ ಹೊಂದಿರ್ತದೆ ಅದು ಎದೆ ಹಾಲು. 2ನೇದಾಗಿ ಇದು ಮಗುವಿನ ದೇಹವನ್ನು ಬೆಚ್ಚಗಿರಿಸ್ತದೆ. ಹೇಳಿದ್ನಲ್ಲ ನಾವು ಗರ್ಭಕೋಶದ ಒಳಗೆ ಬೆಚ್ಚಗೆ ಇತ್ತದು, ಹೊರಗಡೆ ಬಂದಾಗ ಹೈಪೋಥರ್ಮಿಯಾ ಅಂತ ನಾವು ಹೇಳ್ತೇವೆ, ಉಷ್ಣತೆ ಕಡಿಮೆ ಆಗುವಂಥದ್ದು, ದೇಹದ ಉಷ್ಣತೆ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಅಮ್ಮನ ಎದೆ ಹಾಲು ಕುಡಿದಾಗೆ ಅದರ ಶರೀರದ ಉಷ್ಣತೆಯು ಕೂಡ ಜಾಸ್ತಿ ಆಗ್ತದೆ, ಅದು ಬೆಚ್ಚಗಾಗಿರಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ರೀತಿಯ ತೊಂದರೆಗಳಿಗೆ ಅದು ಒಳಗಾಗುವುದಿಲ್ಲ. ಮತ್ತು 3ನೇದಾಗಿ ಅಮ್ಮನಿಗೂ ಕೂಡ ಅಮ್ಮನ ಗರ್ಭಕೋಶವನ್ನು ಇನ್ವಲ್ಯೂಷನ್ ಅಂತ ಹೇಳ್ತಾರೆ, ಅದನ್ನು ಗಟ್ಟಿಯಾಗಿಸ್ತದೆ, ಅದು ಗಟ್ಟಿಯಾಗಿಸ್ತದೆ, ಬ್ಲೀಡಿಂಗನ್ನು ರಕ್ತಸ್ರಾವವನ್ನು ನಿಲ್ಲಿಸ್ತದೆ, ಆ ಮೂಲಕ ಅಮ್ಮನಿಗೂ ಕೂಡ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡ್ತದೆ, ಮಗುವಿನ ಜೀವವನ್ನು ರಕ್ಷಿಸುವಂತಹ ಅಮೃತವಾಗಿ ಇದು ಮೊದಲೇ ಒದಗ್ತದೆ. ಮತ್ತು ಅದು ಯಾವಾಗ ಎಲ್ಲ ನಾವು ಹಾಲು ಕುಡಿಸಬೇಕು ಅಂತ ಕೇಳ್ತಾರೆ, ಅದು ಆನ್ ಡಿಮ್ಯಾಂಡ್ ಬೇಸಿಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ, ಬೇಡಿಕೆಯಂತೆ ಪೂರೈಕೆ, ಅದು ಮಗು ಕೇಳಿದಾಗೆಲ್ಲ ಕೊಡ್ತಾ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಅಮ್ಮನೇ ಎಬ್ಬಿಸಿ ಕೊಡಬೇಕಾಗ್ತದೆ, ಮಗು ನಿದ್ದೆ ಮಾಡಿರ್ಬೋದು, ಮಗುವಿಗೆ ಮರೆತೋಗಿರ್ಬೋದು, ಆದರೆ ಅಮ್ಮನಿಗೆ ಮರೆತು ಹೋಗಬಾರ್ದು. ಮೊದಲ ಹುಟ್ಟಿದ ಮೊದಲ ಕೆಲವು ದಿನಗಳಲ್ಲಿ ಅಥವಾ 2-3 ತಿಂಗಳ ತನಕ ಅಮ್ಮ ಒಂದು ದಿನಕ್ಕೆ 8-12 ಬಾರಿ ಅಂದರೆ 2-3 ಗಂಟೆಗಳಿಗೆ ಒಮ್ಮೆ ಆದರೂ ಹಾಲು ಕುಡಿಸಲೇಬೇಕಾಗ್ತದೆ. ಎರಡನೇ ಹಂತ ಯಾವುದು ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ, ಅಂದರೆ ಬರೇ ಎದೆ ಹಾಲನ್ನು ಮಾತ್ರ ಉಣಿಸುವುದು, ಬೇರೆ ಯಾವುದೇ ಆಹಾರ ವಸ್ತುಗಳನ್ನು ಮಗುವಿಗೆ ಕೊಡಲಿಕ್ಕೆ ಇಲ್ಲ 6 ತಿಂಗಳ ಕಾಲ. ಯಾಕೆಂತೇಳಿ ಹೇಳಿದರೆ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದನ್ನು ಬೇಕಾದ ರೂಪದಲ್ಲಿ ಬೇಕಾದ ಪ್ರಮಾಣದಲ್ಲಿ ಬೇಕಾದ ರೀತಿಯಲ್ಲಿ ಅಮ್ಮನ ಹಾಲಿನಲ್ಲಿ ಇರ್ತದೆ. ಯಾಕಂತ ಹೇಳಿದರೆ ಸಮತೋಲಿತ ಆಹಾರ ಅಂತ ನಾವು ಹೇಳ್ತೇವಲ್ಲ, ದೇಹದ ಬೆಳವಣಿಗೆಗೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಗಳು ಬೇಕು, ಶರ್ಕರಾಭಿಷ್ಟಗಳು, ಸಸಾರಜನಕಗಳು ಬೇಕು, ಕೊಬ್ಬಿನ ಅಂಶಗಳು ಬೇಕು, ಖನಿಜ ಲವಣಗಳು ಬೇಕು, ಜೀವಸತ್ವಗಳು ಬೇಕು, ಎಲ್ಲ ಬೇಕು. ಆದರೆ

0: ಮಗುವಿಗೆ ಇದು ಎಲ್ಲವೂ ಕೂಡ ಅಮ್ಮನ ಎದೆ ಹಾಲಲ್ಲಿಯೇ ಅಡಕವಾಗಿರ್ತದೆ. ಹಾಗೆ ಕಂಪ್ಲೀಟ್ ಫುಡ್, ಸಮತೋಲಿತವಾದಂತಹ, ಸಮತೋಲಿತವಾದ ಸಂಪೂರ್ಣ ಆಹಾರ ಮಗುವಿಗೆ ತಾಯಿಯ ಎದೆಹಾಲೇ ಆಗಿರ್ತದೆ 6 ತಿಂಗಳ ತನಕ. ಇಲ್ಲದಿದ್ದರೆ ಬೇರೆ ಆಹಾರ ವಸ್ತುಗಳನ್ನು ನೀವು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಕೂಡ ಮಗುವಿಗೆ ಇರುವುದಿಲ್ಲ. ಆ ಜೀರ್ಣಿಸಿಕೊಳ್ಳುವಂತಹ ಕಿಣ್ವಗಳು, ಎನ್ಝೈಮ್ಸ್ ಅಂತ ನಾವೇನು ಕರಿತೇವೆ, ಅವುಗಳು ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರುವುದಿಲ್ಲ, ಶುರುವಾಗಿರುವುದಿಲ್ಲ. ಹಾಗಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳೋದು ಅದಕ್ಕೆ. ಮೂರನೇ ಹಂತ ಪೂರಕ ಆಹಾರಗಳ ಹಂತ, ವೀನಿಂಗ್ ಫುಡ್ ಅಂತ ನಾವು ಹೇಳ್ತೇವೆ. ಎದೆಹಾಲಿನ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಮೂಲಭೂತವಾದಂತಹ ಆಹಾರ ವಸ್ತುಗಳನ್ನು ಮಗುವಿಗೆ ತಿನ್ನಿಸಲಿಕ್ಕೆ ಶುರು ಮಾಡುವಂತಹ ಸಮಯ ಅದು. ಆವಾಗ ಮೆತ್ತಗಿನ ಆಹಾರ ವಸ್ತುಗಳನ್ನು, ಯಾಕಂತ ಹೇಳಿದರೆ ಹಲ್ಲು ಬೆಳೆದಿರುವುದಿಲ್ಲ, ಹಲ್ಲು ಬೆಳೆಯುವುದು 10-12 ತಿಂಗಳಾಗ್ತದೆ, ಹಲ್ಲುಗಳು ಬರಲಿಕ್ಕೆ ಶುರುವಾಗಲಕ್ಕೆ, ಹಾಗಾಗಿ ಅಗೀಲಿಕ್ಕೆ ಅಗತ್ಯ ಇಲ್ಲದಂತಹ ಮೆತ್ತಗಿನ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಖಾರ ಮತ್ತು ತುಂಬ ಬಿಸಿ ಇರಬಾರದು. ಅಂಥ ಉಷ್ಣತೆಯ ಖಾರ ಇಲ್ಲದಂತಹ ಆಹಾರ ವಸ್ತುಗಳನ್ನು ಸ್ವಲ್ಪ ಸ್ವಲ್ಪವೇ ಈ ಎದೆಹಾಲಿನ ಜೊತೆಯಲ್ಲಿ ಎಡೆ ಎಡೆಯಲ್ಲಿ ಸೇರಿಸ್ತಾ ಬರಬೇಕು. ಅದನ್ನು ಮತ್ತೆ ನಾವು 1 ವರ್ಷ 2 ವರ್ಷದ ತನಕವೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದು ವೀನಿಂಗ್, ಪೂರಕ ಆಹಾರವನ್ನು ಕೊಡುವಂತಹ ವ್ಯವಸ್ಥೆ. ಸಾಮಾನ್ಯವಾಗಿ ಏನು ಅಂತ ಹೇಳಿದರೆ, ಮಗು ಸಾಕು ಅಂತೇಳಿ ಅದಕ್ಕೆ ಅನ್ನಿಸಿದಾಗ ಅದು ಅಲ್ಲಿಗೆ ನಿದ್ದೆ ಮಾಡ್ತದೆ, ಅಥವಾ ಇನ್ನೂ ಬೇಡ ಅಂತೇಳಿ ಅದುವೇ ಮಲತೊಟ್ಟನ್ನು ಬಿಟ್ಟು ಬಾಯಿ ಮುಚ್ಚಿ ಒಂದು ಸಂತೃಪ್ತಿಯ ಭಾವವನ್ನು ಅದು ಹೊರಸೂಸ್ತದೆ, ಅಮ್ಮನಿಗೆ ಅದು ಗೊತ್ತಾಗ್ತದೆ. ಅದು ಒಂದು. ಮತ್ತೆ ಸ್ವಲ್ಪ ತೇಗು ಬರಲಿಕ್ಕೂ ಸಾಕು, ತೇಗು ಬಾರದಿದ್ದರೆ ನಾವು ಹೆಗಲಲ್ಲಿ ಹಾಕಿ ಬೆನ್ನನ್ನು ತಟ್ಟಿ ಬರ್ಪಿಂಗ್ ಅಂತ ಹೇಳ್ತಾರೆ, ಹಾಲು ಉಣಿಸಿ ಆದ ಮೇಲೆ ತೇಗು ಬರಿಸಬೇಕು. ಆವಾಗ ಏನು ಅಂತ ಹೇಳಿದರೆ, ಹಾಲು ಶ್ವಾಸಕೋಶಕ್ಕೆ ಹೋಗುವಂತಹ ಆಸ್ಪಿರೇಷನ್ ಅಂತ ನಾವು ಹೇಳ್ತೇವೆ, ಆ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಉಂಟು. ಇದು ಹೊಸದಾಗಿ ಅದೇ ತಾಯಂದಿರಾಗುವವರಲ್ಲಿ ಕಂಡುಬರುವಂಥ ಒಂದು ಪ್ರಾಮುಖ್ಯವಾದ ಸಮಸ್ಯೆ. ನಮ್ಮಲ್ಲಿ ಶಿಶು ಮರಣಕ್ಕೆ ಸಾಮಾನ್ಯವಾಗಿ ಕಾರಣವಾಗುವಂತಹ ಸಮಸ್ಯೆ ಇದು, ಆಸ್ಪಿರೇಷನ್, ಆಸ್ಪಿರೇಷನ್ ನ್ಯೂಮೋನಿ ಅಂತ ಹೇಳ್ತೇವೆ. ಶ್ವಾಸಮಾರ್ಗಕ್ಕೆ ನಾವು ತಾಯಿ ಕುಡಿಸಿದಂತಹ ಹಾಲು ಹೋಗಿ ಅಲ್ಲಿ ಶ್ವಾಸಮಾರ್ಗ ಬ್ಲಾಕ್ ಆಗುವಂತಹ ಸಮಸ್ಯೆ, ಅದರಿಂದಾಗಿ ಎಷ್ಟೋ ಮಕ್ಕಳು ಪ್ರಾಣವನ್ನು ಕಳ್ಕೊಂಡದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಆಸ್ಪಿರೇಷನನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ ಏನಂತ ಹೇಳಿದರೆ, ಹಾಲುಣಿಸಿ ಆದ ತಕ್ಷಣ ಮಗುವನ್ನು ಹೆಗಲಿಗೆ ಹಾಕಿ ಬೆನ್ನನ್ನು ತಟ್ಟಿ ಸರಿಯಾಗಿ ಅಂತ ಹೇಳಿ ತೇಗು ಬರಿಸಬೇಕು, ರಶೀದಿ ಬರಬೇಕು. ಮಗುವಿನ ಹೊಟ್ಟೆಯಿಂದ ಸಾಕು ಎನ್ನುವಂಥ ಸ್ವೀಕೃತಿ ಆಗಿದೆ ಅಂತ ಹೇಳಿದಂಥ ರಶೀದಿ ಬರಬೇಕು. ಆ ಬರ್ಪಿಂಗನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೊಸ ತಾಯಂದಿರಂತೂ ಈ ರೀತಿಯಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಂದರೆ ಸ್ತನ್ಯಪಾನ ಮಾಡೋದ್ರಿಂದ ಮಗುವಿಗೆ ಅಂದರೆ ಮೊದಲ 6 ತಿಂಗಳು ಸಂಪೂರ್ಣವಾಗಿ ಅದು ತಾಯಿಯ ಎದೆ ಹಾಲು ಅಂದ್ರೆ ಅಮೃತ ಸಮಾನ, ಬೇರೆ ಆಹಾರಗಳನ್ನು ಕೂಡ ಕೊಡ್ಲಿಕ್ಕೆ ಇಲ್ಲ. ಸೊ ಹೀಗೆ ಸ್ತನ್ಯಪಾನ ಮಾಡುವುದರಿಂದ ಮಗುವಿಗೆ ಏನೆಲ್ಲ ಪ್ರಯೋಜನಗಳುಂಟು, ತಾಯಿಗೆ ಏನೆಲ್ಲ ಪ್ರಯೋಜನಗಳುಂಟು?
0: ಮೊದಲನೇದಾಗಿ ಮಗುವಿಗೆ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಸೋಂಕು ರೋಗಗಳಿಂದ ರಕ್ಷಣೆ. ಕೇವಲ ನಾವು ಮಾರಕ ರೋಗಗಳಿಂದ ಲಸಿಕೆಗಳನ್ನು ಕೊಟ್ಟು ಮಗುವನ್ನು ರಕ್ಷಿಸ್ತೇವೆ, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಇಮ್ಯುನೋಗ್ಲೋಬುಲಿನ್ಸ್ ಅಥವಾ ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತ ನಾವು ಹೇಳ್ತೇವೆ, ಅದು ಹಾಲಿನ ಮೂಲಕ ಮಗುವಿನ ಶರೀರಕ್ಕೆ ಅಮ್ಮನ ಶರೀರದಿಂದ ವರ್ಗಾಯಿಸಲ್ಪಡ್ತದೆ. ಅದರಿಂದಾಗಿ ಕಿವಿಯ ಸೋಂಕು ರೋಗಗಳಿರ್ಬೋದು, ಹೊಟ್ಟೆಯ ಸೋಂಕು ರೋಗಗಳಿರ್ಬೋದು, ಶ್ವಾಸಕೋಶದ ಸೋಂಕು ರೋಗಗಳಿರ್ಬೋದು, ಕೆಮ್ಮು ಗಿಮ್ಮು ಕಫ ಇಂಥದ್ದೆಲ್ಲ ಆಗುವಂಥದ್ದು, ಇದು ಎಲ್ಲವುಗಳಿಂದ ಅದು ಮಗುವನ್ನು ರಕ್ಷಿಸ್ತದೆ. ಅದು ಮುಖ್ಯವಾದಂತಹ ಒಂದು ಲಾಭ. ಎರಡನೇದಾಗಿ ಬೆಳವಣಿಗೆಗೆ ಅಗತ್ಯವಾದ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿರ್ತದೆ. ಹಾಗಾಗಿ ಮಗು ಬೆಳೀತದೆ, ತೂಕವನ್ನು ಪಡೆದುಕೊಳ್ತದೆ. ಈ ಮಗುವಿನ ಎದೆಹಾಲು ಸಾಕಸಾಲದ ಅಂತೇಳಿ ನಾವು ನೋಡುವಂಥ ಒಂದು ಮಾಪಕವೇ ಅದು, ಏನು ವೆಯ್ಟ್ ಗೇನ್ ಅಂತ ಹೇಳ್ತೇವೆ ನಾವು, ತೂಕ ಸರಿಯಾಗಿ ಹೆಚ್ಚಾಗ್ತಾ ಉಂಟಾ ಇಲ್ವ ಅಂತೇಳಿ. ಮತ್ತು ಮೂರನೇದಾಗಿ ದೀರ್ಘಕಾಲೀನ ಪರಿಣಾಮ, ಚೆನ್ನಾಗಿ ಎದೆಹಾಲನ್ನು ಉಂಡಂತಹ ಮಕ್ಕಳು ಮುಂದಿನ ಜೀವನದಲ್ಲಿ, ಸುದೀರ್ಘವಾದ ಜೀವನದಲ್ಲಿ ಅಸ್ತಮಾ ಮತ್ತು ಬೊಜ್ಜು ಮತ್ತು ಈ ಸಿಹಿಮೂತ್ರ, ಡಯಾಬಿಟಿಸ್ ಮೆಲಿಟಸ್, ಈ ಕಾಯಿಲೆಗಳಿಂದಲೂ ಕೂಡ ಹೆಚ್ಚು ರಕ್ಷಣೆಯನ್ನು ಈ ಅಮ್ಮನ ಎದೆ ಹಾಲು ಒದಗಿಸ್ತದೆ ಅಂತೇಳಿ ಸಂಶೋಧನೆಗಳಿಂದ ಕಂಡುಬಂದಿದೆ. ಹಾಗಾಗಿ ಹೆಚ್ಚು ಅಮ್ಮನ ಹಾಲು ಕುಡಿದವರು ಹೆಚ್ಚು ಹುಷಾರಾಗಿರ್ತಾರೆ, ಒಳ್ಳೆಯ ಆರೋಗ್ಯವಂತರಾಗಿರ್ತಾರೆ ಮತ್ತು ಚುರುಕಾಗಿ ಕೂಡ ಇರ್ತಾರೆ. ಚುರುಕಾಗಿ ಅಂತೇಳಿ ಹೇಳುವಾಗ ನಾನು ಮುಂದಿನ ಅಂಶಕ್ಕೆ ಬರ್ತೇನೆ, ಮೆದುಳಿನ ಬೆಳವಣಿಗೆ, ದೃಷ್ಟಿಯ ಬೆಳವಣಿಗೆ, ಇದು ಎಲ್ಲದಕ್ಕೂ ಕೂಡ ಅಮ್ಮನ ಎದೆ ಹಾಲು ತುಂಬ ಪ್ರಾಮುಖ್ಯವಾದಂಥದ್ದು. ಇನ್ನು ಅಮ್ಮನಿಗೆ ಏನೆಲ್ಲ ಲಾಭಗಳಿವೆ ಅಂತ ಕೇಳಿದರೆ, ಮೊದಲನೇದಾಗಿ ಹೆರಿಗೆಯ ನಂತರ ಗರ್ಭಕೋಶ ಇನ್ವೊಲ್ಯೂಷನ್ ಅಥವಾ ಹಾರ್ಡನಿಂಗ್ ಗಟ್ಟಿಯಾಗುವಂಥದ್ದು. ಅಷ್ಟ ತನಕ ಗರ್ಭಕೋಶ ತುಂಬ ಮೆದುವಾಗಿರ್ತದೆ, ಯಾಕಂತ ಹೇಳಿದರೆ ಅದು ಸಂಕೋಚನ ವಿಕಸನ ಹೊಂದಿ ಅದು ಮಗುವನ್ನು ಹೊರಗಡೆಗೆ ತರಬೇಕಾಗ, ಆದರೆ ಆಮೇಲೆ ಅದು ಗಟ್ಟಿಯಾಗಬೇಕು, ಇಲ್ಲದಿದ್ದರೆ ಅದರ ರಕ್ತಸ್ರಾವ ನಿಲ್ಲುವುದಿಲ್ಲ, ಹೆರಿಗೆಯ ಸಮಯದಲ್ಲಿ ಆಗುವಂಥ ರಕ್ತಸ್ರಾವ ನಿಲ್ಲುವುದಿಲ್ಲ. ಹಾಗೆ ಆಗಬೇಕು ಅಂತೇಳಿ ಹೇಳಿದರೆ ಈ ಎದೆಹಾಲನ್ನು ಉಣ್ಣಿಸುವುದರಿಂದ ಆಕ್ಸಿಟೋಸಿನ್ ಎನ್ನುವಂತಹ ಹಾರ್ಮೋನ್ ಹೊತ್ತಿನಲ್ಲಿ ಸ್ರವಿ

0: ಸಲ್ಪಡ್ತದೆ ಅಮ್ಮನ ದೇಹದಲ್ಲಿ, ಅದು ಗರ್ಭಕೋಶವನ್ನು ದ ಗೋಡೆಗಳನ್ನು ಗಟ್ಟಿಯಾಗಿಸ್ತದೆ, ಅಲ್ಲಿನ ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಹಾಗಾಗಿ ಅದು ಗರ್ಭಕೋಶ ಇನ್ವಲೂಷನ್ ಅಥವಾ ಒಳ ಹೋಗುವಿಕೆ ಅಂತ ನಾವು ಹೇಳ್ತೇವೆ. ಅದು ಆಗುವ ಕಾರಣ ರಕ್ತಸ್ರಾವ ನಿಂತು ಅಮ್ಮನಿಗೆ ತುಂಬ ಲಾಭ ಅದರಿಂದ ಆಗ್ತದೆ. ಎರಡನೇದಾಗಿ, ಎದೆಹಾಲು ಉಣ್ಣಿಸಿದ ತಾಯಂದಿರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್, ಎರಡು ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ತುಂಬ ಕಮ್ಮಿ. ಮತ್ತು ಇನ್ನೊಂದೇನು ಅಂತೇಳಿ ಹೇಳಿದರೆ, ಸಂತಾನ ನಿಯಂತ್ರಣ ಕೂಡ ಇದರಿಂದಲೇ ಆಗ್ತದೆ. ಅಮ್ಮ ಹಾಲುಣಿಸುವಷ್ಟು ಸಮಯ ಪುನಃ ಗರ್ಭಿಣಿಯಾಗುವಂತಹ ಸಾಧ್ಯತೆ ಕಮ್ಮಿ. ಹಾಲುಣಿಸದ ತಾಯಂದಿರಿಗೆ ಮಗುವಿನ ಮೇಲೆ ಯಾವ ರೀತಿಯ ಒಂದು ಸಂಬಂಧ ಬೆಸುಗೆ ಇರ್ತದೆ ಅದನ್ನು ಹಾಲುಣಿಸದ ತಾಯಂದಿರಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೊಂದು ಹಾಲುಣಿಸುವುದೇ ಒಂದು ಪೂರ್ವವಾದಂತಹ ವಿಶೇಷವಾದಂತಹ ಅನನ್ಯವಾದಂತಹ ಅನುಭವ. ಮಗುವಿನ ಜೊತೆಗೆ ಬಿಡಿಸಲಾಗದ ಬಂಧ ಬೆಳೆದಿರ್ತದಲ್ಲ, ಎದೆಹಾಲನ್ನು ಉಂಡಂತಹ ಮಕ್ಕಳು ಯಾವತ್ತೂ ಕೂಡ ಆ ತಾಯಿಯನ್ನು ಮರೆಯುವುದಿಲ್ಲ.
1: ಸ್ತನ್ಯಪಾನದ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇವೆ. ಸೊ ಯಾವುದೆಲ್ಲ ತಪ್ಪು ಕಲ್ಪನೆಗಳನ್ನು ನಾವೀಗ ಕಾಣ್ತಾ ಇದ್ದೇವೆ?
0: ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ಆರಂಭದಲ್ಲಿ ಸ್ರವಿಸುವಂತಹ ಗಿಣ್ಣು ಹಾಲು, ಅರ್ಧ ಗಂಟೆ ಹೆರಿಗೆಯಾಗಿ ಅರ್ಧ ಗಂಟೆಯ ಒಳಗೆ ಸ್ರವಿಸುವಂತಹ ಹಾಲನ್ನು ಕೊಡದೇ ಇರುವಂತಹದ್ದು ಮಗುವಿಗೆ, ಅದನ್ನು ಚೆಲ್ಲುವಂಥದ್ದು. ಮತ್ತೆ ಏನು ಅಂತ ಹೇಳಿದರೆ, ಈಗ ಆಸ್ಪತ್ರೆಗಳಲ್ಲೇ ಹೆರಿಗೆಗಳಾಗುವ ಕಾರಣ ಅಲ್ಲಿ ಶುಶ್ರೂಷಕಿಯರು ಮತ್ತು ವೈದ್ಯರು ಅದನ್ನು ಸೂಚಿಸ್ತಾರೆ, ಅರ್ಧ ಗಂಟೆ ಒಳಗೆ ನೀವು ಹಾಲು ಕೊಡಲಿಕ್ಕೆ ಶುರು ಮಾಡಲೇಬೇಕು ಅಂತೇಳಿ ಅವರು ಒತ್ತಾಯಿಸ್ತಾರೆ ಮತ್ತು ಅದು ಆಗುವ ಹಾಗೆ ನೋಡಿಕೊಳ್ತಾರೆ. ಹಾಗಾಗಿ ಆ ತಪ್ಪು ಕಲ್ಪನೆ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಅಪರೂಪವಾಗಿ ಕಾಣಲಿಕ್ಕೆ ಸಿಗಬಹುದು. ಜ್ವರ ಇರುವಾಗ, ಯಾವುದೇ ಇನ್ಫೆಕ್ಷನ್ ಬಂದಾಗ, ಈವನ್ ಏನು ಅಂತೇಳಿ ಹೇಳಿದರೆ ಸ್ತನಗಳಲ್ಲಿ ಕೀವು ಆದಾಗ ಕೊಡಬಹುದಾ ಅಂತೇಳಿ ಕೇಳ್ತಾರೆ. ಕೀವು ಆದಾಗ ಆ ಕೀವಿನ ಅಂಶವನ್ನು ಪೂರ್ತಿಯಾಗಿ ತೆಗೆದು ಮತ್ತೆ ಹಾಲನ್ನು ಅದೇ ಎದೆಯಿಂದಲೂ ಕೂಡ ಹಿಂಡಿ ಕೊಡ್ಬೋದು, ಅದರಿಂದ ಏನೋ ಸಮಸ್ಯೆ ಇಲ್ಲ. ಮೊಲೆ ತೊಟ್ಟು ಒಡೆಯುವುದು ಅಥವಾ ಕ್ರ್ಯಾಕಡ್ ನಿಪ್ಪಲ್ಸ್ ಯಾಕೆ ಆಗ್ತದೆ ಅಂತೇಳಿ ಹೇಳಿದರೆ, ಈ ಮಗುವಿಗೆ ಹಾಲು ಕೂಡಿಸುವಂತಹ ಕ್ರಮ ಸರಿಯಾಗದೇ ಇರೋದರಿಂದ ಏನಾಗ್ತದೆ ಅಂತ ಹೇಳಿದರೆ, ಮೊಲೆ ತೊಟ್ಟಿನ ಸುತ್ತ ಒಂದು ಏರಿಯೋಲಾ ಅಂತೇಳಿ ಒಂದು ಕಪ್ಪಗಿನ ಭಾಗ ಇರ್ತದೆ. ಆ ಕಪ್ಪಗಿನ ಭಾಗ ಪೂರ್ತಿಯಾಗಿ ಮಗುವಿನ ಬಾಯಿಯ ಒಳಗಿರಬೇಕು. ಅದರ ಬದಲಾಗಿ ಕೇವಲ ತೊಟ್ಟು ಮಾತ್ರ ಮಗುವಿನ ಬಾಯಿಯ ಒಳಗಿದ್ರೆ ತೊಟ್ಟಿನ ಬುಡವನ್ನು ಅದು ಕಚ್ಚುತ್ತದೆ. ಆವಾಗ ಅಲ್ಲಿ ಪ್ರೆಸ್ ಮಾಡಿದರೆ ಹಾಲು ಬರುವುದೂ ಇಲ್ಲ, ಮಗುವಿಗೆ ಹಾಲು ಸಿಗುವುದೂ ಇಲ್ಲ, ಅಮ್ಮನಿಗೂ ಕೂಡ ನೋವಾಗ್ತದೆ, ಎರಡೂ ಆಗ್ತದೆ. ಈ ಏರಿಯೋಲ ಆ ಕಪ್ಪು ಭಾಗವನ್ನು ಪೂರ್ತಿಯಾಗಿ ಮಗುವಿನ ಬಾಯಿ ಸುತ್ತಲೂ ಅದನ್ನು ಅದುಮಿ ಹಿಡ್ಕೊಂಡ್ರೆ ಅಲ್ಲಿಂದ ಹಾಲು ಸ್ರವಿಸಲ್ಪಡಲಿಕ್ಕೆ ಸುಲಭ ಆಗ್ತದೆ, ಸರಿಯಾಗಿ ಹಾಲು ಬರ್ತದೆ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಸರಿಯಾಗಿ ಹಾಲು ಉಣಿಸೋದ್ರಿಂದ ಅದು ಬಾರದ ಹಾಗೆ ತಡೆಗಟ್ಬೋದು. ಎರಡನೇದೇನು ಅಂತ ಹೇಳಿದರೆ ಮ್ಯಾಸ್ಟೈಟಿಸ್ ಅಂತ ಹೇಳ್ತೇವೆ, ಇದರ ಸೋಂಕು, ಮೊಲೆಯ ಗ್ರಂಥಿಯ ಸೋಂಕು. ಅದರಲ್ಲಿ ನಮ್ಮ ಬೆವರಿನ ಗ್ರಂಥಿಗಳ ಹಾಗೆ ಇರ್ತದೆ. ಅದು ಸಾಮಾನ್ಯವಾಗಿ ಏನಂತ ಹೇಳಿದರೆ, ಅದರಲ್ಲಿ ಹಾಲು ಸಂಗ್ರಹ ಆದರೆ, ಮಗು ಕುಡಿಯದೇ ಬಿಟ್ಟರೆ ಅರ್ಧಂಬರ್ಧ ಕುಡಿದು ಅದರಲ್ಲಿ ಹಾಲು ಸಂಗ್ರಹ ಆದರೆ ಅದು ಅಲ್ಲಿಗೆ ನಿಂತು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರೋದು. ಅದರಿಂದಾಗಿ ಮ್ಯಾಸ್ಟೈಟಿಸ್ ಅಂತೇಳಿ ಕಾಯಿಲೆ ಬರ್ತದೆ, ಅದು ಸೋಂಕುಗೆ ಒಳಗಾಗಿ ಅಲ್ಲಿ ರೆಸಿಗೆ ಆಗ್ತದೆ. ಸಾಮಾನ್ಯವಾಗಿ ಒಂದು 15-20 ನಿಮಿಷ ಒಂದು ಮೊಲೆಯ ಹಾಲನ್ನು ಪೂರ್ತಿಯಾಗಿ ಖಾಲಿ ಮಾಡಬಹುದು. ಆಮೇಲೆ ಒಂದು ಮೊಲೆಯ ಹಾಲು ಪೂರ್ತಿಯಾಗಿ ಕೊಟ್ಟ ಮೇಲೆಯೇ ಇನ್ನೊಂದು ಮೊಲೆಗೆ ನಾವು ಬದಲಾಯಿಸಬೇಕು, ಅರ್ಧಂಬರ್ಧ ಒಮ್ಮೆ ಅದನ್ನು ಕೊಡೋದು ಒಮ್ಮೆ ಇದನ್ನು ಕೊಡೋದು ಹಾಗೆ ಮಾಡಬಾರ್ದು.
1: ಡಾಕ್ಟರ್, ಈಗ ನಾವು ಇಷ್ಟು ದಿನವರೆಗೂ ಮಗುವಿಗೆ ಸ್ತನ್ಯಪಾನ ಮಾಡುವುದು ಉಣಿಸುವ ವಿಷಯದಲ್ಲಿ ಯಾವೆಲ್ಲ ಸಮಯದಲ್ಲಿ ಮಾಡಬಹುದು ಅಂತ, ಈಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಲುಣಿಸಬಾರದು ಅಂತ ಕೂಡ ಉಂಟು, ಯಾವೆಲ್ಲ ಸಂದರ್ಭದಲ್ಲಿ ನಾವು ಸ್ತನ್ಯಪಾನವನ್ನ ಮಾಡಬಾರದು?
0: ಕೆಲವೇ ಕೆಲವು ಬೆಳವಣಿಕೆಯ ಸಂದರ್ಭಗಳು ಮಾತ್ರ ಹಾಲುಣಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮಗುವಿನ ಕಾರಣ ಏನು ಅಂತ ಹೇಳಿದರೆ ಗ್ಯಾಲೆಕ್ಟೋಸೀಮಿಯಾ ಅಂತ ಒಂದು ಕಾಯಿಲೆ ಇರ್ತದೆ. ಅದರಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯವೇ ಇರುವುದಿಲ್ಲ, ಅದಕ್ಕೆ ಬೇಕಾದಂತಹ ಕಿಣ್ವಗಳು ಅದರ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಗ್ಯಾಲೆಕ್ಟೋಸೀಮಿಯ ಕಾಯಿಲೆ ಇದ್ದಾಗ ಆ ಮಗುವಿಗೆ ತಾಯಿ ಎದೆ ಹಾಲನ್ನು ಉಣ್ಣಿಸಲೇಬಾರದು, ಯಾಕಂತ ಹೇಳಿದರೆ ಅದು ಹಾಗೆಯೇ ಮಲವಿಸರ್ಜನೆಯಲ್ಲಿ ಹಾಲು ಅದೇ ರೀತಿಯಲ್ಲಿ ಹೋಗ್ತದೆ, ಹೊರಗಡೆ ಹೋಗ್ತದೆ. ಅದನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ, ಅದಕ್ಕೆ ಬೇಕಾದಂತಹ ಕಿಣ್ವ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಆ ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ತಾಯಿ ಎದೆ ಹಾಲನ್ನು ಉಣ್ಣಿಸಲೇಬಾರದು. ಅದೊಂದೇ ಸಂದರ್ಭ ಮಗುವಿನ ವಿಷಯದಲ್ಲಿ ಹೇಳೋದಾದರೆ. ತಾಯಿಯ ವಿಷಯದಲ್ಲಿ ಹೇಳೋದಾದರೆ, ತಾಯಿಗೆ ಇರುವಂತಹ ಸೋಂಕು ರೋಗಗಳು, 3 ಸೋಂಕು ರೋಗಗಳು, HIV, ಬ್ರುಸೆಲೋಸಿಸ್ ಮತ್ತು ಎಬೋಲಾ ವೈರಸ್, ಈ 3 ಸೋಂಕು ರೋಗಗಳು ತಾಯಿಗೆ ಬಂದ ಸಂದರ್ಭದಲ್ಲಿ ಅದು ಎದೆಹಾಲಿನ ಮುಖಾಂತರ ಮಗುವಿಗೆ ಹರಡುವಂತಹ ಸಾಧ್ಯತೆ ತುಂಬ ಇರ್ತದೆ. ಎದೆಹಾಲಿನ ಮುಖಾಂತರವೇ ಅದು ಮುಖ್ಯವಾದ ಮಾರ್ಗವಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಈ 3 ಕಾಯಿಲೆಗಳು ಇರುವಂತಹ ತಾಯಿ ಮಗುವಿಗೆ ಹಾಲನ್ನು ಉಣ್ಣಿಸಬಾರದು ಅಂತ ಹೇಳಿ. HIV ವಿಷಯದಲ್ಲಿ ಒಂದು ರೀತಿಯ ಚರ್ಚೆ ಇನ್ನೂ ಕೂಡ ಮುಂದುವರಿಯುತ್ತಾ ಇದೆ. ಅದರಿಂದ ಆಗುವಂತಹ ಲಾಭಗಳು, ಅದರಿಂದ ಆಗುವಂತಹ ತೊಂದರೆಗಳಿಗಿಂತ ಜಾಸ್ತಿ ಭಾರತದ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ದೇಶದ ಈ ಬಡ ಕುಟುಂಬಗಳಲ್ಲಿ

0: ಬಡತಾಯಂದಿರಿಗೆ ಇದು ಒಂದು ಲಾಭವೇ ಜಾಸ್ತಿ ಇರಬಹುದು ಹಾಲು ಉಣಿಸುವುದರಿಂದ ಎನ್ನುವಂತಹ ಒಂದು ವಾದ ಕೂಡ ಇದೆ. ಅದು ಆಯಾಯ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳಬೇಕಂತಹ ನಿರ್ಣಯ. ಮತ್ತು ಮೂರನೇದಾಗಿ, ತಾಯಿ ಕೆಫೀನ್, ನಿಕೋಟಿನ್ ಮತ್ತು ಆಲ್ಕೋಹಾಲ್ ಈ ಮೂರು ವಸ್ತುಗಳನ್ನು ಸೇವನೆ ಮಾಡುವಂಥದ್ದು ಹಾಲುಡಿಸುವಂತಹ ಸಂದರ್ಭದಲ್ಲಿ ನಿಷಿದ್ಧ. ಅಂತಹ ವಸ್ತುಗಳನ್ನು, ಈ ಮೂರು ವಸ್ತುಗಳನ್ನು ಖಂಡಿತವಾಗಿಯೂ ತಗೊಳ್ಬಾರ್ದು. ಅದು ಕೂಡ ನಿಧಾನ ವಿಷಯವಾಗಿ ಮಗುವಿನ ಆರೋಗ್ಯಕ್ಕೆ ಪರಿಣಮಿಸಲ್ಪಡ್ತದೆ. ಹಾಗಾಗಿ ಕೆಫೀನು, ನಿಕೋಟಿನ್ ಅಂತ ಹೇಳಿದ್ರೆ ಧೂಮಪಾನ, ಮದ್ಯಪಾನ ಮತ್ತು ಜಾಸ್ತಿ ಕಾಫಿ, ಟೀ ಇಂಥದ್ದನ್ನು ಕುಡಿಯುವಂಥದ್ದು, ಇದನ್ನು ಕೂಡ ಆದಷ್ಟು ಮಟ್ಟಿಗೆ ದೂರ ಅಂತಲ್ಲ, ನಿಷಿದ್ಧವೇ, ಪೂರ್ತಿಯಾಗಿ ಅದನ್ನು
1: ತ್ಯಜಿಸಬೇಕು. ಮತ್ತೆ ಉದ್ಯೋಗದಲ್ಲಿರುವ ತಾಯಂದಿರು ಕೂಡ ಸ್ತನ್ಯಪಾನವನ್ನು ಹೇಗೆ ಮುಂದುವರಿಸಬಹುದು? ಅವರಿಗಂದ್ರೆ ಮಗುವಿಗೆ ಉಣಿಸಬೇಕು ಅಂತ ಆಸೆ
0: ಮನಸ್ಸಿರ್ತದೆ, ಆದ್ರೆ ಸಮಯ ಪ್ರಾಯೋಗಿಕವಾಗಿ ಅದು ಕಷ್ಟ ಸಾಧ್ಯ ಆಗಿರ್ತದೆ. ಹೆರಿಗೆ ರಜೆ ಅಂತೇಳಿ ಹೇಳುದು ನಮ್ಮ ಎಲ್ಲ ಖಾಸಗಿ ರಂಗದಲ್ಲೂ ಸರ್ಕಾರಿ ರಂಗದಲ್ಲೂ ಕೂಡ 6 ತಿಂಗಳು ಪೂರ್ತಿಯಾಗಿ ಭರ್ತಿ ಹೆರಿಗೆ ರಜೆ ಇರ್ತದೆ. 6 ತಿಂಗಳು ಅಂತ ಹೇಳಿದ್ರೆ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಆ ಸಂದರ್ಭದಲ್ಲಿ ಮಗುವಿಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವುದೇ ಆಹಾರ ಲಭ್ಯ ಇರುವುದಿಲ್ಲ. ಆದ ಕಾರಣ ಹೆರಿಗೆ ರಜೆಯನ್ನು ಒದಗಿಸಲಾಗ್ತದೆ. ಹೆರಿಗೆ ರಜೆ ಮುಗಿಸಿ ಬಂದ ಮೇಲೂ ಕೂಡ ಹಾಲನ್ನು ಹಿಂಡಿ ತೆಗೆದಿಟ್ಟು ಕಾಲಕಾಲಕ್ಕೆ ಸರಿಯಾಗಿ ಮಗುವಿಗೆ ಬೇಕಾದ ಹಾಗೆ ಕೊಡಿಸುವಂತಹ ಒಂದು ಪದ್ಧತಿಯನ್ನು ನಾವು ಜಾರಿಗೆ ತರಬಹುದು. ಬ್ರೆಸ್ಟ್ ಪಂಪ್ ಅಂತೇಳಿ ಸಿಗ್ತದೆ, ಆ ಪಂಪಿನ ಮೂಲಕ ಹಾಲನ್ನು ತೆಗೆದಿಟ್ಟು ಹಿಂಡಿ ತೆಗೆದಿಟ್ಟು ಕುಡಿಸಬಹುದು ಬೇಕಾದಾಗ. 444 ಮೆಥಡ್ ಅಂತ ಇದೆ. ಅದೇ ಹೇಗೆ ಅಂತೇಳಿ ಹೇಳಿದರೆ, ಕೊಠಡಿಯ ಉಷ್ಣತೆಯಲ್ಲಿ ಹಿಂಡಲ್ಪಟ್ಟಂತಹ ಹಾಲು 4 ಗಂಟೆಗಳ ಕಾಲ ಏನು ಹಾಗೆ ಕೆಡದೆ ಉಳಿಯುತ್ತದೆ, ಹಾಳಾಗದೆ ಉಳಿಯುತ್ತದೆ. ರೆಫ್ರಿಜರೇಟರ್ನಲ್ಲಿ ಆದರೆ 4 ದಿನಗಳ ಕಾಲ ಅದನ್ನು ಕೆಡದ ಹಾಗೆ ರಕ್ಷಿಸಿ ಇಡಬಹುದು. ಮತ್ತು ಫ್ರೀಜರ್ನಲ್ಲಿ ಆದರೆ 4-6 ತಿಂಗಳುಗಳ ಕಾಲ ಹಾಲನ್ನು ನಾವು ಸಂರಕ್ಷಿಸಿ ಸುರಕ್ಷಿತವಾಗಿ ಇಡಬಹುದಂತಹ ವ್ಯವಸ್ಥೆ ಇದೆ. 444 ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಇರುವಂತಹ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬೇಕು. ಯಾಕಂದರೆ ಇದೊಂದು ಅಪೂರ್ವವಾದಂತಹ ಒಂದು ಕಲ್ಪನೆಯ ಕೂಸು. ಇದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎನ್ನುವಂಥ ಒಂದು ಅಮೃತ ನಿಧಿ ಯನ್ನು ಇಲ್ಲಿ ಶುರು ಮಾಡಲಾಗಿದೆ. ಅದು ತುಂಬ ಚೆನ್ನಾಗಿ ಕಾರ್ಯಾಚರಿಸ್ತಾ ಉಂಟು. ಯಾರೂ ಕೂಡ ಎದೆ ಹಾಲನ್ನು ಅಲ್ಲಿ ಹೋಗಿ ದಾನ ಮಾಡಿ ಕೊಟ್ಟು ಬರಬಹುದು. ಅಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಫ್ರೀಜರ್ಗಳಲ್ಲೇ ಅದನ್ನು ಸಂರಕ್ಷಿಸಿ ಹಾಳಾಗದ ಹಾಗೆ ಎದೆ ಹಾಲನ್ನು ಇಡಲಾಗ್ತದೆ. ಎದೆ ಹಾಲಿನಿಂದ ವಂಚಿತರಾದಂತಹ ಮಕ್ಕಳು, ಈಗ ಅಮ್ಮ ತೀರಿ ಹೋದ ಮಕ್ಕಳಿರ್ಬೋದು, ಅಥವಾ ಅಮ್ಮ ಜೊತೆಯಲ್ಲಿ ಇಲ್ಲದಂತಹ ಮಕ್ಕಳಿರ್ಬೋದು, ಅಮ್ಮನಿಗೆ ತುಂಬ ಕಾಯಿಲೆ ಇರುವಂತಹ ಮಕ್ಕಳಿರ್ಬೋದು, ಆ ಎಲ್ಲ ಮಕ್ಕಳಿಗೆ ಎದೆ ಹಾಲಿನ ಅವಶ್ಯಕತೆ ಇರ್ತದಲ್ಲ, ಅಂಥವರಿಗೆ ಈ ಇನ್ನೊಂದು ಅಮ್ಮನ ಹಾಲು ವರವಾಗಿ ಅಮೃತವಾಗಿ ಒದಗುವಂತಹ ಒಂದು ಕಲ್ಪನೆಯೇ ತುಂಬ ನಮಗೆ ರೋಮಾಂಚಕತೆಯನ್ನು ಹುಟ್ಟಿಸುವಂಥದ್ದು. ಎದೆ ಹಾಲಿನ ಒಂದು ಬ್ಯಾಂಕ್, ನಾವು ಹಣ ಕಡಿಮೆ ಆದಾಗ ಹೇಗೆ ಬ್ಯಾಂಕಿಗೆ ಹೋಗಿ ಹಣವನ್ನು ತಕೊಂಡು ಬರ್ತೇವೋ, ಹಾಗೆ ಎದೆ ಹಾಲಿಗೆ ನಮಗೆ ಕೊರತೆ ಉಂಟಾದಾಗ ಆ ಬ್ಯಾಂಕಿಗೆ ಹೋಗಿ ತಕೊಂಡು ಬರಬಹುದಲ್ಲ, ಮಗುವಿಗೆ ಹಾಲನ್ನು ಉಣಿಸಬಹುದಲ್ಲ ಎನ್ನುವಂತಹ ಒಂದು ಭಾವನೆಯೇ ನಮ್ಮಲ್ಲಿ ಎಷ್ಟೋ ಭದ್ರತೆಯನ್ನ ಹುಟ್ಟಿಸುವಂಥದ್ದು.
1: ಈಗ ಸ್ತನ್ಯಪಾನ ಮಾಡುವ ತಾಯಂದಿರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಮತ್ತೆ ಏನೆಲ್ಲ ಜಾಗ್ರತೆಗಳನ್ನ ವಹಿಸಬೇಕಾಗ್ತದೆ?
0: ಒಂದನೇದಾಗಿ ಮಗುವಿನ ಪೂರ್ತಿಯಾದ ಜವಾಬ್ದಾರಿಯನ್ನ ಅದನ್ನು ಪಾಲಿಸಿ ಪೋಷಿಸುವಂತಹ ಜವಾಬ್ದಾರಿಯನ್ನ ಅಮ್ಮ ಹೊರಬೇಕು. ಮಾನಸಿಕವಾಗಿ ಅದಕ್ಕೆ ಸಿದ್ಧಳಾಗಿರಬೇಕು. ಹಾಗಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಹೆರಿಗೆಯಾದ ಹೊಸ್ತ್ರಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀರು ಜಾಸ್ತಿ ಕುಡಿಬಾರದು, ಬಾಣಂತೆ ಜಾಸ್ತಿ ನೀರು ಕುಡಿಬಾರದು ಅಂತ ಹೇಳ್ತಾರೆ. ಅದು ನಿಜವಾಗಿ ಕೂಡ ತಪ್ಪು ಕಲ್ಪನೆ. ನೀರನ್ನೇ ಕುಡಿಯಿದ್ರೆ ಹಾಲಿನಲ್ಲಿ ಹೆಚ್ಚು ಅಂಶ ನೀರೇ ಇರುವಂಥದ್ದು. ಅಮ್ಮ ನೀರು ಕುಡಿಯದಿದ್ರೆ ಅಮ್ಮ ಹಾಲು ಕೊಡೋದಿಲ್ಲಿಂದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಬೇಕು. ಬಾಣಂತಿಯಾದವಳು ಕೂಡ ಹಾಲು ಉಡಿಸ್ಲಿಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಎರಡನೇದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮಾತ್ರೆಗಳನ್ನೇ ಆವಾಗ ನಾವು ಆ ಸಂದರ್ಭದಲ್ಲಿ ಸೇವಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅಮ್ಮನ ಎಲುಬಿನಿಂದಲೇ ಕರಗಿ ಕ್ಯಾಲ್ಸಿಯಂ ಎದೆ ಹಾಲಿನ ಮೂಲಕ ಮಗುವಿನ ಶರೀರವನ್ನು ಸೇರುವಂಥದ್ದು. ನೀವು ಅದಕ್ಕೋಸ್ಕರ ಅಮ್ಮನ ಶರೀರಕ್ಕೆ ಉಂಟಾಗುವ ನಷ್ಟವನ್ನು ನೀವು ತುಂಬಿಕೊಡಲೇಬೇಕು. ಇಲ್ಲದಿದ್ದರೆ ಅದರಿಂದಾಗಿ ನೋಡಿ, 40 ವರ್ಷ ಆಗುವಾಗಲೇ ಸೊಂಟ ನೋವು, ಕಾಲು ನೋವು ಎಲ್ಲ ಅಮ್ಮಂದಿರಿಗೆ ಶುರುವಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎದೆ ಹಾಲನ್ನು ಉಣ್ಣಿಸುವಂತಹ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಅಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸದೇ ಇರುವುದು. ಹಾಗಾಗಿ ಕೇವಲ 2-3 ತಿಂಗಳು ಕೂಡ ಅಲ್ಲ, ಹೆರಿಗೆಯಾಗಿ 2-3 ತಿಂಗಳು ಕ್ಯಾಲ್ಸಿಯಂ ತಗೊಂಡ್ರೆ ಮುಗೀತು ಅಂತಲೂ ಅಲ್ಲ. ಎಷ್ಟು ಸಮಯ ನೀವು ಎದೆ ಹಾಲನ್ನು ಉಣ್ಣಿಸ್ತೀರೋ ಅಷ್ಟೂ ಸಮಯ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಕ್ಕೊಂಡ್ರೆ ನಿಮಗೆ 40 ವರ್ಷದ ನಂತರ ಬರುವಂಥ ಸೊಂಟ ನೋವನ್ನು ತಪ್ಪಿಸಬಹುದು. ಮತ್ತು ಮೂರನೇದಾಗಿ, ಇಡೀ ಜೀವಮಾನದಲ್ಲಿ, ಮನುಷ್ಯನ ಜೀವಮಾನದಲ್ಲಿ ಅತ್ಯಂತ ಹೆಚ್ಚು ಶಕ್ತಿಯುತವಾದಂತಹ ಪೌಷ್ಟಿಕ ಆಹಾರ, ಹೆಚ್ಚು ಕ್ಯಾಲೋರಿ ಯುಕ್ತವಂತ ಆಹಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಏನು ಅಂತ ಕೇಳಿದರೆ ಹಾಲುಡಿಸುವಂಥ ಸಂದರ್ಭ. ಲ್ಯಾಕ್ಟೇಷನ್ ಟೈಮ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಲೋರೀಸನ್ನು ನಾವು ತಗೊಳ್ಬೇಕು, ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು. ಇದನ್ನು ಕೂಡ ಯಾಕೆಂತ ಹೇಳಿದರೆ 2 ಜೀವಗಳನ್ನು ಪೋಷಿಸಬೇಕು. ಸೊ ಉಳಿದವರಿಗಿಂತೆಲ್ಲ ಡಬಲ್, ಆಹಾರ ವಸ್ತುಗಳನ್ನು ಪೌಷ್ಟಿಕಾಹಾರ

0: ಪ್ರಮಾಣ ಕೂಡ ಜಾಸ್ತಿ ಇರಬೇಕು, ಆಹಾರದ ಪೌಷ್ಟಿಕಾಂಶಗಳು ಕೂಡ ಜಾಸ್ತಿ ಇರಬೇಕು. ಈ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಾಲುಡಿಸುವಂತಹ ಸಂದರ್ಭದಲ್ಲಿ ತಾಯಂದಿರು ಸೇವಿಸಬೇಕು. ಆ ವೈಯಕ್ತಿಕ ಸ್ವಚ್ಛತೆ ವಿಧಾನಗಳನ್ನು ಕೂಡ ಮೊಲೆಯನ್ನು ಸೇರಿದ ಹಾಗೆ ಇಡಿಯಾಗಿ ಶರೀರದ ಸ್ವಚ್ಛತೆಯನ್ನು ಕೂಡ ಚೆನ್ನಾಗಿ ನಿರ್ವಹಿಸುವ ಮೂಲಕ ಅಮ್ಮ ಸ್ತನ್ಯಪಾನವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಸಮತೋಲಿತವಾದ ಮನಸ್ಸಿನಿಂದ ಸಮತೋಲಿತವಾದಂತಹ ಆಹಾರವನ್ನು ತಕ್ಕೊಂಡು ಈ ಸ್ತನ್ಯಪಾನವನ್ನು ನಿರ್ವಹಿಸಬೇಕಾದಂತಹ ಅಗತ್ಯ ಹೊಸ ತಾಯಂದಿರಿಗಂತೂ ಖಂಡಿತವಾಗಿಯೂ ಕೂಡ ಹೆಚ್ಚಾಗಿ ಇದೆ.
1: ಮತ್ತೆ ಈಗ ಕೊನೆಯದಾಗಿ ಅಂದರೆ ಪ್ರಮುಖವಾಗಿ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಸಂದರ್ಭ ಸಮಾಜಕ್ಕೆ ನೀವು ಏನೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೀರಿ?
0: ಸಾರಾಂಶವಾಗಿ ನಾನು ಹೇಳ್ಬೋದು ಅಂತ ಅನ್ನಿಸಿದೆ, ತಾಯಿ ಹಾಲಿನ ಹನಿ ಹನಿಯಲ್ಲಿಯೂ ಪ್ರೀತಿ ಪೋಷಣೆ ರಕ್ಷಣೆ ಅಡಗಿದೆ ಅಂತ ಹೇಳಿ. ಒಂದೊಂದು ಹನಿಯಲ್ಲಿ ಕೂಡ ಇದು ಮೂರು ಕೂಡ ತುಂಬಿರ್ತದೆ. ಮತ್ತು ಮಗುವಿನ ಮೊದಲ ನಗು ತಾಯಿಯ ಮೊದಲ ಹಾಲಿನಲ್ಲೇ ಅರಳುತ್ತದೆ. ಮೊದಲು ಅದು ನಗುವಂಥದ್ದು ತಾಯಿಯ ಎದೆ ಹಾಲಿನಲ್ಲೇ. ಸೋಷಿಯಲ್ ಸ್ಮೈಲ್ ಅಂತೇಳಿ 4 ವಾರ ಆಗುವಾಗ ಮಗು ಕೊಡುವಂತಹ ನಗು, ಅದು ಸಾಮಾಜಿಕವಾದಂತಹ ನಗು ಬರುವಂಥದ್ದು ತಾಯಿಯನ್ನು ನೋಡಿಯೇ. ಫಸ್ಟ್ ಅದು ನೋಡುವ ವ್ಯಕ್ತಿಯೇ ತಾಯಿ ಮತ್ತು ನಗುವ ವ್ಯಕ್ತಿ ತಾಯಿ. ಆಮೇಲೆ ಸ್ತನ್ಯಪಾನವು ಮಗುವಿಗೆ ಜೀವದಾನ, ತಾಯಿಗೆ ಆರೋಗ್ಯದ ವರದಾನ. ಮತ್ತು ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಹಾಲು ಮಗುವಿನ ಅಮೃತ. ಸ್ವರ್ಗದಲ್ಲಿರುವವರು ಅಮೃತ ಕುಡಿಯುವಂಥವರು. ಹಾಗಾಗಿ ತಾಯಿಯ ಹಾಲು ಮಗುವಿನ ಅಮೃತ, ಇದುವೇ ಅತ್ಯಂತ ಮುಖ್ಯವಾದಂತಹ ಸಂದೇಶ.
1: ಡಾಕ್ಟರ್, ನೀವು ವೈದ್ಯಾಧಿಕಾರಿಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಸಮಯ ಬಹಳ ಅಮೂಲ್ಯ. ಸೊ ಆ ಸಮಯದಲ್ಲಿ ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ಈ ಒಂದು ವಿಶ್ವ ಸ್ತನ್ಯಪಾನದ ಸಪ್ತಾಹ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡುವುದು ಕೂಡ ಒಂದು 1/2 ಗಂಟೆಯಲ್ಲಿ ಬಹಳ ಕಷ್ಟ. ಆದರೂ ಅಗತ್ಯವಿರುವ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರುವುದಿಲ್ಲ, ಕೆಲವೊಂದು ಗೊತ್ತಿರ್ತದೆ ಆದ್ರೆ ಹೇಳುವವರು ಇರುವುದಿಲ್ಲ.
0: ಸೊ
1: ಈ ಒಂದು ಕಾರ್ಯಕ್ರಮದ
0: ಪ್ರಾಮುಖ್ಯತೆ ಗೊತ್ತಾಗುವುದಿಲ್ಲ, ನಮಗೆ ಗೊತ್ತಿರ್ತದೆ ಆದ್ರೆ ಅದನ್ನು ಮಾಡಬೇಕು ಎನ್ನುವಂತ ಒಂದು ಎಚ್ಚರ ಇರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮ ಎಲ್ಲಾ ಕೇಳುಗರಿಗೆ ಅಗತ್ಯ ಮಾಹಿತಿಯನ್ನ ಒದಗಿಸಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡ್ಯನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
2: ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನೀರೇ ಜೀವನ, ಜೀವನದ ಸಾರ, ಸಕಲ ಜೀವರಾಶಿಗಳಿಗೆ ನೀರು ಬೇಕು. ಭಾರತವು ವಿಶ್ವದ ಅತಿ ದೊಡ್ಡ ಅಂತರ್ಜಲ ಬಳಕೆದಾರರಲ್ಲಿ ಒಂದಾಗಿದೆ. ಆದರೆ ಇಂದು ಭಾರತವು ಗಂಭೀರ ಅಂತರ್ಜಲ ಬಿಕ್ಕಟ್ಟನ್ನ ಎದುರಿಸುತ್ತಿದೆ. ನಮ್ಮ ನೀರಾವರಿಯಲ್ಲಿ ಸುಮಾರು 60% ಮತ್ತು ನಮ್ಮ ಕುಡಿಯುವ ನೀರಿನ ಅಗತ್ಯಗಳಲ್ಲಿ 85% ಅಂತರ್ಜಲವನ್ನು ಅವಲಂಬಿಸಿದೆ. ಆದರೂ ಅತಿಯಾದ ಹೊರತೆಗೆಯುವಿಕೆ, ದುರುಪಯೋಗ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಗಂಭೀರ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದು ಅಂತರ್ಜಲ ಮಟ್ಟಗಳು ಆತಂಕಕಾರಿಯಾಗಿ ಕುಸಿಯುತ್ತಿವೆ. ಇದನ್ನು ಗುರುತಿಸಿದ ಭಾರತ ಸರ್ಕಾರವು ಈ ಸವಾಲಿಗೆ ಪ್ರತಿಕ್ರಿಯೆಯಾಗಿ ಡಿಸೆಂಬರ್ 25, 2019 ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನಾಚರಣೆಯಂದು ಅಟಲ್ ಭೂಜಲ್ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಅವರ ದೃಷ್ಟಿಕೋನಕ್ಕೆ ಗೌರವವಾಗಿರುವುದರಿಂದ ಅವರ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ. ಹಾಗಾದರೆ ಅಟಲ್ ಭೂಜಲ್ ಯೋಜನೆ ಅಂದ್ರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದ್ರೆ ಅಟಲ್ ಭೂ

ಜಲ ಯೋಜನೆಯು ಅಂತರ್ಜಲ ನಿರ್ವಹಣಾ ಯೋಜನೆ, ಅಂದರೆ ಅಂತರ್ಜಲ ಮಟ್ಟ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು ಸಮುದಾಯವನ್ನು ಸುಸ್ಥಿರ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ನೇರವಾಗಿ ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ಈ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುತ್ತಿದೆ. ಹಳ್ಳಿಗಳು ಮತ್ತು ಸ್ಥಳೀಯ ಸಮುದಾಯಗಳು ತಮ್ಮ ನೀರಿನ ಸಂಪನ್ಮೂಲಗಳನ್ನು ಯೋಜಿಸಲು ಮತ್ತು ನಿರ್ವಹಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಮಾಲೀಕತ್ವ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಜನರಲ್ಲಿ ಉತ್ತೇಜಿಸುತ್ತದೆ. ಈ ಯೋಜನೆಯನ್ನು ಜಲಶಕ್ತಿ ಸಚಿವಾಲಯವು ಜಾರಿಗೊಳಿಸುತ್ತಿದೆ ಮತ್ತು ಭಾಗಶಃ ಇದಕ್ಕೆ ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಒದಗಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶ ಹೇಳೋದಾದರೆ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವುದು, ಸ್ಥಳೀಯ ಸಮುದಾಯಗಳ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು, ಅರಿವು ಮತ್ತು ಸಾಮರ್ಥ್ಯ ವೃದ್ಧಿಯ ಮೂಲಕ ನಡವಳಿಕೆಯ ಬದಲಾವಣೆಗಳನ್ನು ತರುವುದು, ಗ್ರಾಮ ಮಟ್ಟದಲ್ಲಿ ಉತ್ತಮ ನೀರಿನ ಬಜೆಟ್ ಮತ್ತು ಯೋಜನೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಾದ ಸಂವೇದಕ ಆಧಾರಿತ ನೀರಾವರಿ, ನೀರಿನ ಸಮರ್ಥ ಮೇವು ಕೃಷಿ, ಕೃಷಿಯಲ್ಲಿ ಡ್ರೋನ್ಗಳ ಅಳವಡಿಕೆ, ಹೈಡ್ರೋಜೆಲ್ ಮತ್ತು ಇಂಟರ್ನೆಟ್ ಆಪ್ ಥಿಂಗ್ಸ್ ನಂತಹ ಸಾಂಪ್ರದಾಯಿಕ ಪದ್ಧತಿಗಳಾದ ಡ್ರಿಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ಗಳು, ಬೆಳೆ ವೈವಿಧ್ಯೀಕರಣ, ಮಲ್ಚಿಂಗ್ ಇತ್ಯಾದಿಗಳನ್ನು ಸಕ್ರಿಯಗೊಳಿಸಿದ ತಂತ್ರಜ್ಞಾನಗಳ ಮೂಲಕ ನೀರಿನ ಸಮರ್ಥ ಬಳಕೆಯನ್ನು ಬೆಂಬಲಿಸುವಂತಹ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ. ಅಟಲ್ ಭೂಜಲ್ ಯೋಜನೆಯನ್ನು 7 ನೀರಿನ ಕೊರತೆ ಇರುವ ಗಂಭೀರ ಅಂತರ್ಜಲ ಕುಸಿತವನ್ನು ಎದುರಿಸುತ್ತಿರುವ ರಾಜ್ಯಗಳಾದ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ರಾಜ್ಯಗಳಲ್ಲಿ 78 ಜಿಲ್ಲೆಗಳು, 193 ಬ್ಲಾಕ್ಗಳು ಮತ್ತು 8,300 ಹೆಚ್ಚು ಗ್ರಾಮ ಪಂಚಾಯತ್ಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಯೋಜನೆಯು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಿದೆ. ಈಗ ನೀವು ಆಶ್ಚರ್ಯ ಪಡಬಹುದು, ಈ ಅಟಲ್ ಭೂಜಲ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ವಿಧಾನವು ಭಾಗವಹಿಸುವಿಕೆ ಮತ್ತು ಪ್ರೋತ್ಸಾಹ ಆಧಾರಿತವಾಗಿರುವ ಯೋಜನೆಯಾಗಿದೆ. ಸ್ಥಳೀಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಜನರು ಸ್ವತಃ ಜಲ ಭದ್ರತಾ ಯೋಜನೆಗಳನ್ನು ಸಿದ್ಧಪಡಿಸುತ್ತಾರೆ. ಗ್ರಾಮಗಳು ತಮ್ಮದೇ ಆದ ಜಲ ಭದ್ರತಾ ಯೋಜನೆಗಳನ್ನು ತಯಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಈ ಯೋಜನೆಗಳಲ್ಲಿ ಮಳೆ ನೀರು ಕೊಯ್ಲು, ಬಾವಿಗಳಲ್ಲಿ ಮರುಪೂರಣ ಮಾಡುವುದು, ಮುಖ್ಯವಾಗಿ ಉತ್ತಮ ಅಂತರ್ಜಲ ನಿರ್ವಹಣಾ ಕಾರ್ಯಕ್ಷಮತೆಗಾಗಿ ಗ್ರಾಮ ಪಂಚಾಯತ್ಗಳಿಗೆ ಆರ್ಥಿಕ ಪ್ರೋತ್ಸಾಹ ನೀಡಲಾಗುತ್ತದೆ. ಇದನ್ನು ಫಲಿತಾಂಶ ಆಧಾರಿತ ಪ್ರೋತ್ಸಾಹಕ ವಿಧಾನ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಕಡಿಮೆ ನೀರಿನ ಅಗತ್ಯವಿರುವ ಬೆಳೆಗಳಿಗೆ ಬೆಳೆ ವೈವಿಧ್ಯೀಕರಣ, ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಳಂತಹ ಪರಿಣಾಮಕಾರಿ ನೀರಾವರಿ ಪದ್ಧತಿಗಳು ಈ ರೀತಿಯ ಚಟುವಟಿಕೆಗಳನ್ನು ಒಳಗೊಂಡಿವೆ. ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ಮತ್ತು ಅಂತರ್ಜಲ ಮಟ್ಟವನ್ನು ಸುಧಾರಿಸುವಲ್ಲಿ ಫಲಿತಾಂಶಗಳನ್ನು ತೋರಿಸುವ ಸಮುದಾಯಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಅಟಲ್ ಭೂಜಲ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ, ಮೊದಲನೆಯದಾಗಿ ಇದು ನೀರಿನ ಮೌಲ್ಯದ ಬಗ್ಗೆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುತ್ತದೆ. ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದು ಅಂತರ್ಜಲವನ್ನು ಅತಿಯಾಗಿ ಹೊರತೆಗೆಯುವ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಅಟಲ್ ಭೂಜಲ್ ಯೋಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಅಟಲ್ ಜಲ್ ನೀರಿನ ಬಜೆಟ್, ಉಪಗ್ರಹ ಡೇಟಾ, ಅಂತರ್ಜಲದ ಸಂವೇದಕಗಳು ಮತ್ತು ಅಂತರ್ಜಲ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಸಾರ್ವಜನಿಕ ಡ್ಯಾಶ್ಬೋರ್ಡ್ಗಳ ಬಳಕೆಯನ್ನು ಉತ್ತೇಜಿಸಲಾಗುತ್ತದೆ. ಈ ಪಾರದರ್ಶಕತೆ ಸಮುದಾಯಗಳು ಉತ್ತಮ ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಯೋಜನೆಯನ್ನು 4 ಅಂಶಗಳ ತಂತ್ರಗಳಾದ ಅಂತರ್ಜಲ ನಿರ್ವಹಣೆಗಾಗಿ ನಿರ್ಧಾರ ಬೆಂಬಲ ಪರಿಕರಗಳು, ಪೋಷಕ ನಿರ್ವಹಣೆಗೆ ಸಮುದಾಯ ಆಧಾರಿತ ಸಂಸ್ಥೆಗಳನ್ನು ಬಲಪಡಿಸುವುದು, ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸಿ ಮತ್ತು ಅಂತರ್ಜಲ ಮರುಪೂರಣವನ್ನು ಹೆಚ್ಚಿಸುವುದು, ಹಣಕಾಸಿನ ವಿಕೇಂದ್ರೀಕರಣ ಮೂಲಕ ಅನುಷ್ಠಾನ ಮಾಡಲಾಗಿದೆ. ಅಟಲ್ ಭೂಜಲ್ ಯೋಜನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ನೇಹಿತರೆ, ಭಾರತದ ಆಹಾರ ಭದ್ರತೆ, ಆರ್ಥಿಕತೆ ಮತ್ತು ಭವಿಷ್ಯವು ನೀರಿನ ಭದ್ರತೆಯ ಮೇಲೆ ಅವಲಂಬಿತವಾಗಿದೆ. 60%ಕ್ಕಿಂತ ಹೆಚ್ಚು ನೀರಾವರಿ ಮತ್ತು 85% ಕುಡಿಯುವ ನೀರಿನ ಅಗತ್ಯತೆಗಳನ್ನು ಅಂತರ್ಜಲದಿಂದ ಪೂರೈಸಲಾಗುತ್ತದೆ. ತುರ್ತು ಕ್ರಮವಿಲ್ಲದೆ 2030 ವೇಳೆಗೆ 40% ಭಾರತೀಯರು ಕುಡಿಯುವ ನೀರಿನ ಪ್ರವೇಶವನ್ನು ಹೊಂದಿರುವುದಿಲ್ಲ ಎಂದು ತಜ್ಞರು ಊಹಿಸುತ್ತಾರೆ. ವಿಜ್ಞಾನ, ಸಮುದಾಯ ಕ್ರಿಯೆ ಮತ್ತು ನೀತಿ ಬೆಂಬಲವನ್ನು ಸಂಯೋಜಿಸುವ ಮೂಲಕ ಅಟಲ್ ಭೂಜಲ್ ಈ ಬಿಕ್ಕಟ್ಟನ್ನು ಪರಿಹರಿಸುತ್ತದೆ.

0: ಸೂಚಿಸುತ್ತದೆ. ಇದಲ್ಲದೆ ಸ್ಥಳೀಯ ಸಮುದಾಯಗಳು ಹೇಗೆ ಮಾಲೀಕತ್ವವನ್ನು ಪಡೆಯಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಏಕೆಂದರೆ ಜನರು ತಮ್ಮ ಸಂಪನ್ಮೂಲಗಳನ್ನು ಸ್ವತಃ ಅರ್ಥ ಮಾಡಿಕೊಂಡಾಗ ಮತ್ತು ನಿರ್ವಹಿಸಿದಾಗ ಫಲಿತಾಂಶಗಳು ದೀರ್ಘಕಾಲೀನವಾಗಿರುತ್ತವೆ. ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಹಳ್ಳಿಗಳು ಅಂತರ್ಜಲ ಹೊರತೆಗೆಯುವಿಕೆಯನ್ನು ಕಡಿಮೆ ಮಾಡಲು ಕಾರಣವಾಗುವ ಜಾಗೃತಿ ಅಭಿಯಾನಗಳು, ಚೆಕ್ ಡ್ಯಾಂಗಳು ಮತ್ತು ಮರುಪೂರಣ ಗುಂಡಿಗಳ ನಿರ್ಮಾಣ, ಇವು ಕೆಲವು ಆರಂಭಿಕ ಯಶಸ್ಸಿನ ಕಾರ್ಯಚಟುವಟಿಕೆಗಳಾಗಿವೆ. ಅಂತಿಮವಾಗಿ ಅಟಲ್ ಭೂಜಲ್ ಯೋಜನೆಯು ನೀರನ್ನು ಉಳಿಸುವುದು ಮಾತ್ರವಲ್ಲ, ಸುಸ್ಥಿರ ಭವಿಷ್ಯಕ್ಕಾಗಿ ಒಂದು ಆಂದೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಅಟಲ್ ಭೂಜಲ್ ಯೋಜನೆಯ ಯಶಸ್ಸು ಕೇವಲ ಸರ್ಕಾರಗಳ ಮೇಲೆ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಅವಲಂಬಿತವಾಗಿದೆ. ಇದು ಸಾಮೂಹಿಕ ಜವಾಬ್ದಾರಿಯಾಗಿದೆ. ನೀರು ಕೇವಲ ಸಂಪನ್ಮೂಲವಲ್ಲ, ಅದು ಜೀವಸೆಲೆ. ಪ್ರತಿ ಹನಿ ಪ್ರತಿ ಜೀವವೂ ಮುಖ್ಯ. ಜಲ್ ಹೈ ತೋ ಕಲ್ ಹೈ ಎಂಬ ಹಳೆಯ ಮಾತಿನಂತೆ ನೀರಿದ್ದರೆ ಭವಿಷ್ಯವೂ ಇದೆ. ನೀರನ್ನು ಉಳಿಸುವ ಮೂಲಕ, ಮಳೆ ನೀರು ಕೊಯ್ಲು ಮಾಡುವ ಮೂಲಕ, ಬುದ್ಧಿವಂತಿಕೆಯಿಂದ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಈ ನಿಸರ್ಗಕ್ಕೆ ಕೊಡುಗೆಯನ್ನು ನೀಡೋಣ. ಏಕೆಂದರೆ ಇಂದು ಉಳಿಸಿದ ನೀರು ನಾಳೆಯ ಜೀವಕ್ಕೆ ಸುರಕ್ಷಿತವಾಗಿದೆ.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ಧ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000

0: ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ದ್ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876ರ ಆಗಸ್ಟ್ 2ರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರು

0: ಅನ್ನು 21-16, 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 ಕೆಜಿಯ ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 ಕೆಜಿ ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ವಂಗಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೊ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತು.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡ್ರಾಮಾ ಚಿತ್ರದ ಗೀತೆ. ಸೋನು ನಿಗಮ್ ಗೀತೆ ಹಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬುಲೆಟ್ ಬಸ್ಯ ಚಿತ್ರದ ಗೀತೆ ವಿಜಯಪ್ರಕಾಶ್ ಗೀತೆ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಚನ್ಯಾ ಸಂಗೀತ ನೀಡಿದ್ದಾರೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು. ಮೊದಲಿಗೆ ಜಾಹೀರಾತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.

ಸೌರಾಷ್ಟ್ರದಿಂದ ವೀರವರ್ಮನಿಂದ ಬೀಳ್ಕೊಂಡಂತಹ ಕುದುರೆಗಳು ಮಹಾನದಿಯನ್ನು ದಾಟಿ ಅರ್ಜುನ, ಕೃಷ್ಣ, ತಾಮ್ರಧ್ವಜ, ಬಭ್ರವಾಹನ, ಋಷಿಕೇತು ಮೊದಲಾದವರು ಮುಂದೆ ಹೋದರು. ಹೀಗೆ ಹೋದಂತಹ ಸಂದರ್ಭದಲ್ಲಿ ಕುದುರೆಗಳನ್ನು ಗಮನಿಸುವುದಕ್ಕೂ ಆಗದಂತೆ ಹೇಮಂತ ಋತುವಿನ ಶಿಶಿರ ಒಂದು ಮಾಗಿ ಚಳಿ ಅಲ್ಲಿ ಬಿದ್ದಿತ್ತು. ಅದು ಹೇಗಿತ್ತೆಂಬುದನ್ನು ಕವಿ ಎಷ್ಟು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾನೆಂದರೆ, ಸೂರ್ಯನು ಚಂದ್ರನಂತೆ ತಂಪಾದನಂತೆ, ಬಿಸಿಲು ಬೆಳದಿಂಗಳಾಯಿತಂತೆ, ತಾವರೆಗಳ ಸಮೂಹ ಮುದುಡಿ ಸೊರಗಿ ಹೋದವಂತೆ, ಇದರಿಂದಾಗಿ ಕೋಗಿಲೆಗಳ ಕಂಠವೂ ಕೂಡ ಉಡುಗಿ ಹೋಗಿತ್ತಂತೆ, ಇಡೀ ಹಗಲು ಮಂಜು ಕವಿದ ವಾತಾವರಣದಂತಾಗಿ ಚಳಿಯಿಂದ ತತ್ತರಿಸಿ ಹೋದರು. ಇಡೀ ಸೈನ್ಯ ಈ ಚಳಿಯ ಒಂದು ಆರ್ಭಟಕ್ಕೆ ಒಳಗಾಯಿತು ಎನ್ನುವಂಥದ್ದನ್ನು ಕವಿ ಇಲ್ಲಿ ವಿಶೇಷವಾಗಿ ಒಂದು ಪ್ರಕೃತಿಯ ವೈಶಿಷ್ಟ್ಯವನ್ನು, ಪ್ರಕೃತಿಯ ವೈರುಧ್ಯವನ್ನು ಕವಿ ವರ್ಣಿಸಿದ್ದಾನೆ.

ಮಾಗಿಯ ಚಳಿ ಮೂರೂ ಲೋಕಗಳನ್ನೇ ನಡಗಿಸ್ತು ಅಂತನ್ನುವಂಥದ್ದು ಕವಿಯ ಒಂದು ದಟ್ಟ ಅಭಿಪ್ರಾಯ. ಯಾವಾಗ ಮಾಗಿ ಚಳಿ ಬಿತ್ತೋ ಸೂರ್ಯನ ಬಿಸಿಲು ತಂಪಾಯಿತು, ಆಗ ಈ ಕಮಲದ ಹೂಗಳೆಲ್ಲವೂ ಕೂಡ ಮುದುಡಿ ಹೋಯಿತು. ಮನ್ಮಥ ಈ ತರುಣಿಯರ ಕಡೆಗಣ್ಣಿನ ನೋಟವನ್ನೇ ಬಾಣವನ್ನಾಗಿ ಮಾಡಿಕೊಳ್ಬೇಕಾಯಿತು. ಹೂವುಗಳು ಮುದುಡಿದ್ರಿಂದ ದುಂಬಿಗಳಿಗೆ ಒಂದು ಮಕರಂದವನ್ನು ಹೀರುವುದಕ್ಕೆ ಸಾಧ್ಯವಾಗದಲೇ ಅವು ಮದಿಸಿದ ಆನೆಗಳ ಮದ ಜಲವನ್ನೇ ಅವು ಹೀರಬೇಕಾದಂಥ ಸಂದರ್ಭ ಬಂತು. ಬಿಸಿಲು ಬೆಳದಿಂಗಳುಗಳು ಕೂಡ ಮಾಸಿ ಆ ಬಿಸಿಲ ತಾಪ ತಣ್ಣಗಾಗ್ತಾ ಹೋಯಿತು. ಆಗ ರಸಿಕರು ಏನು ಮಾಡಬೇಕಾಯ್ತಪ್ಪ ಅಂತಂದರೆ ಆ ಚಳಿಯನ್ನು ತಡೆದುಕೊಳ್ಳುವುದಕ್ಕೆ ಕಾಂತೆಯರ ಆಲಿಂಗನಕ್ಕೆ ಮಾರು ಹೋಗಬೇಕಾಯ್ತು. ಹೀಗೆ ಚಳಿ ಆ ಸೈನಿಕರನ್ನು ಮಾತ್ರವಲ್ಲ ಇಡೀ ಪ್ರಕೃತಿಯನ್ನು ಇಡೀ ಮೂರು ಲೋಕವನ್ನು ನಡುಗಿಸಿ ಉಡುಗಿಸಿ ಬಿಡ್ತು ಅಂತ ಹೇಳಿ ಕವಿ ಇಲ್ಲಿ ವರ್ಣನೆಯನ್ನು ತಂದಿದ್ದಾನೆ.

ಮಾಗಿಯ ಚಳಿ ಎಷ್ಟು ತೀಕ್ಷ್ಣವಾಗಿತ್ತು ಅಂತಂದ್ರೆ ಕೈಲಾಸವನ್ನೂ ಕೂಡ ಅದು ಬಿಡಲಿಲ್ಲ. ಅಲ್ಲಿನ್ನೂ ಕೂಡ ಈ ಚಳಿಯ ತೀವ್ರತೆ ಹೆಚ್ಚಾಗಿತ್ತು. ಶಿವ ತನ್ನ ತಲೆಯ ಮೇಲೆ ಇರಿಸಿಕೊಂಡಿದ್ದಂತಹ ಗಂಗೆಯನ್ನೇ ಸಾಗರಕ್ಕೆ ಕಳಿಸ್ಬಿಟ್ನಂತೆ, ಚಂದ್ರನನ್ನ ಆಕಾಶದಲ್ಲಿ ಇಟ್ಟನಂತೆ, ಅಗ್ನಿಯನ್ನೇ ತನ್ನ ಹಣೆಗಣ್ಣಿನಲ್ಲಿ ಇಟ್ಟುಕೊಂಡು ಇದ್ರೂ ಕೂಡ ಆ ಚಳಿಯನ್ನ ತಡೆಯಲಾರದೆ ತನ್ನ ಪತ್ನಿಗೆ ಅರ್ಧ ದೇಹವನ್ನು ಕೊಟ್ಟು ಅರ್ಧನಾರೀಶ್ವರನಾಗಿದ್ದಾನೆ. ಅಂತಹ ಶಿವನಿಗೆ ಹಾಗಾದರೆ ಸಾಮಾನ್ಯ ಜನರ ಗತಿಯೇನು ಅನ್ನುವಂಥದ್ದು ಕವಿಯ ಅಭಿಪ್ರಾಯ. ಅದಕ್ಕೆ ಕವಿಯೇ ಉತ್ತರವನ್ನು ಕೊಡ್ತಾನೆ. ಆ ಮಾಗಿಯ ಚಳಿಗೆ ಪರಿಹಾರ ಏನಪ್ಪ ಅಂತಂದರೆ, ಕಾಂತೇಯರ ಆಲಿಂಗನದ ಹೊರತಾಗಿ ಚಳಿಗೆ ಬೇರೆ ಯಾವ ಮದ್ದು ಇಲ್ಲ. ಹಾಗಾಗಿ ಅಲ್ಲಿ ಇದ್ದಂತಹ ವಿರಹಿಗಳು ತಮ್ಮ ಪ್ರೇಮಿಗಳನ್ನೇ ಹುಡುಕೊಂಡು ಹೊರಟರು ಅನ್ನುವಂಥದ್ದು ಕವಿಯ ಅಭಿಪ್ರಾಯ.

ಕವಿ ಪ್ರಕೃತಿಗೂ ಲೌಕಿಕ ಜೀವನಕ್ಕೂ ಹೇಗೆ ತಾಳೆಯನ್ನು ಹಾಕ್ತಾನೆ ಎನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ. ಒಬ್ಬ ಲೋಭಿ ತನ್ನ ಹಣವನ್ನು ಅತ್ಯಂತ ಜತನವಾಗಿ ರಕ್ಷಿಸಿಕೊಳ್ತಾನಂತೆ. ಹೆಣ್ಣಿನ ಪ್ರಣಯವನ್ನು ನಂಬಿಕೊಂಡಂಥವನ ತಿಳುವಳಿಕೆಯಂತೆ ಈ ಶಶಿರರದ ಮಾಗಿ ಚಳಿಯನ್ನು ಹಗಲಿರುಳೂ ಕೂಡ ಕಾಡ್ತಂತೆ. ಲೋಭಿ ಹತ್ರ ಹಣ ಹೇಗೆ ಸಂರಕ್ಷಿತವಾಗಿರುತ್ತೆ ಅಂತಂದರೆ ಒಂದು ಪೈಸನೂ ಕೂಡ ಆತ ಖರ್ಚು ಮಾಡೋದಿಲ್ಲ, ಯೋಚನೆ ಮಾಡ್ತಾನೆ ಪ್ರತಿಯೊಂದಕ್ಕೂ. ಆದರೆ ಕೊನೆಯಲ್ಲಿ ಹಣವನ್ನು ಬಿಟ್ಟು ಅವನೇ ಹೋಗ್ಬೋದು ಅಥವಾ ಅವನನ್ನು ಬಿಟ್ಟು ಹಣ ಹೋಗ್ಬೋದು. ಮಾಗಿಯ ಚಳಿ ಕೂಡ ಅದು ತಾತ್ಕಾಲಿಕವಾಗಿ ಕೆಲವೇ ದಿನಗಳಿದ್ದರೂ ಕೂಡ ಒಂದು ಪರಿಣಾಮವನ್ನು ಯಾವ ರೀತಿ ಬೀಳ್ತು ಅಂತಂದರೆ ಹಗಲಿರುಳು ಗೂಡನ್ನು ಬಿಟ್ಟು ಕಾಗೆಗಳು ಹೊರಗೆ ಹೋಗ್ದಲನೇ ಆ ಗೂಡಿನ ಒಳಗೇ ಇದ್ದುಕೊಂಡು ಕೋಗಿಲೆಯ ಮರಿಗಳನ್ನೂ ಕೂಡ ಅವುಚಿಕೊಂಡು ಮುರುಕದಿಂದ ಪಾಲಿಸುವಂತೆ ಈ ಮಾಗಿಯ ಚಳಿ ಪ್ರಕೃತಿಯ ಕಗ ಮೃಗಗಳ ಮೇಲೂ ಕೂಡ ಒಂದು ಪರಿಣಾಮವನ್ನು ಬೀರ್ತಾ ಇತ್ತು

ಶೈಶಿರದ ಚಳಿ ಅದರ ಜೊತೆಗಿದ್ದಂತಹ ಮಂಜು ಇಡೀ ಭೂಮಂಡಲವನ್ನು ಆವರಿಸಿತು. ಆ ಕವಿದ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತಲೇ ಸೂರ್ಯ ಆತುರದಿಂದ ಭಾನಿಗೆ ಬರೋದಕ್ಕೆ ಪ್ರಯತ್ನವನ್ನು ಪಟ್ಟನಂತೆ. ಅವನ ವೇಗವನ್ನೂ ಕೂಡ ಕುಗ್ಗಿಸಿ ಆಕಾಶದಲ್ಲಿ ತೊಳಲಾಡುತ್ತಾ ಬಂದರೂ ಕೂಡ ಹಿಮ ಮತ್ತೆ ಮತ್ತೆ ಬೀಳ್ತಾ ಇತ್ತು. ಅದು ಈ ಸೂರ್ಯನ ಆಕ್ರಮಣವನ್ನೇ ಕುಗ್ಗಿಸುವಷ್ಟು ತಣ್ಣಗಾಗುವಂತೆ ಅನುಭವವನ್ನು ಕೊಡ್ತಾ ಇತ್ತು. ತೆಕ್ಕೆ ಹಾಕಿ ಒಡಗೂಡಲು

0: ಹಿಂಜರಿದಂತಹ ಪ್ರಿಯಕರರ ಕೋಪ ಹೋಗುವಂತೆ ಈ ಮಾಗಿಯ ಚಳಿ ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾಗಿಯ ಚಳಿಯ ಪರಿಣಾಮವನ್ನು ಇಷ್ಟೊಂದು ತೀಕ್ಷ್ಣವಾಗಿ ವಿಶೇಷವಾಗಿ ವರ್ಣಿಸಿದಂತಹ ಕವಿ ಮತ್ತೊಬ್ಬ ಇಲ್ಲ. ಅದಕ್ಕೇ ಲಕ್ಷ್ಮೀಶನಿಗೆ ಕವಿಚೂತ ವನಚೈತ್ರ ಅಂತನ್ನುವಂತಹ ಬಿರುದು ಬಂದಿದೆ ಅಂಥೇಳಿ ಅನಿಸ್ತದೆ. ಪ್ರಕೃತಿಯ ವಿಚಾರ ಬಂದಾಗ, ಪ್ರಾಣಿ ಪಕ್ಷಿಗಳ ವಿಚಾರ ಬಂದಾಗ, ಮನುಷ್ಯ ಜೀವನದ ಜೊತೆಗೆ ಬೆಸೆದು ಅದು ಹೇಗೆ ಲೌಕಿಕ ಜೀವನದಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಸುಲಲಿತವಾಗಿ ತಿಳಿಸ್ಕೊಟ್ಟಿದ್ದಾನೆ ಕವಿ ಇಲ್ಲಿ.
1: ಉರ್ವೀಷಕೇ

ಜನಮೇಜಯನೇ ಕೇಳು, ಇಂತಹ ಮಾಗಿ ಚಳಿ ಇದ್ರೂ ಕೂಡ ಅರ್ಜುನ ತನ್ನೊಡನಿದ್ದಂತಹ ಸೈನ್ಯದೊಂದಿಗೆ ಅನೇಕ ದೇಶಗಳು, ಪರ್ವತಗಳು, ನದಿ ನದಗಳನ್ನು ದಾಟಿ ಕುದುರೆಗಳನ್ನು ಸೈನ್ಯ ಸಮೇತನಾಗಿ ಹಿಂಬಾಲಿಸ್ತಾ ಇದ್ದ. ಯಾಗದ ಕುದುರೆಗಳು ವಾಯು ವೇಗದಲ್ಲಿ ಓಡ್ತಾ ಇದ್ವು, ಆದರೂ ಸಹ ಇಡೀ ಸೈನ್ಯ ಆ ಕುದುರೆಗಳನ್ನು ಹಿಂಬಾಲಿಸ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಕುದುರೆಗಳು ಮಾಯವಾದಂತೆ ಗೋಚರವಾಯಿತು. ಅವುಗಳು ಎಲ್ಲಿಗೆ ಹೋದವು ಅಂಥೇಳಿ ಆತಂಕ ಉಂಟಾಯಿತು. ಹೀಗೆ ಆತಂಕ ಉಂಟಾದಾಗ ಅವು ಕುಂತಳ ನಗರಕ್ಕೆ ಹೋದವು. ಅಲ್ಲಿನ ದೊರೆ ಪರಾಕ್ರಮಿಯಾಗಿರ್ತಕ್ಕಂಥ ಚಂದ್ರಹಾಸ ಆ ಕುದುರೆಗಳನ್ನು ಕಟ್ಟಿಕೊಂಡಿರ್ತಾನೆ. ಆದರೆ ಸೈನ್ಯಕ್ಕೆ ತಮ್ಮ ಕುದುರೆಗಳು ಎಲ್ಲೂ ಹೋಯ್ತು ಅಂತನ್ನುವಂಥ ಆತಂಕ ಕಾಡ್ತಾ ಇರುತ್ತೆ. ಈಗ ಏನು ಮಾಡೋದು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಾಗ

ಅಶ್ವಮೇಧ ಯಾಗಕ್ಕೆ ಬಿಟ್ಟಂತಹ ಕುದುರೆಗಳು ಆ ಶಿಶಿರದ ಮಾಗಿಯ ಚಳಿಯಲ್ಲಿ ಕಾಣದಂತೆ ಆದವು. ಬೆಂಗಾವಲಾಗಿದ್ದಂತಹ ವೀರರಿಗೆ ಅತ್ಯಾಶ್ಚರ್ಯವಾಯಿತು. ಅವರು ದಿಗ್ಭ್ರಾಂತರಾಗಿ ನಮ್ಮ ಕುದುರೆಗಳಲ್ಲಿ ಕಾಣುತ್ತಿಲ್ಲವೆಂದು ಅವರು ಬಹಳ ಆತಂಕಪಟ್ಟರು. ಅದರ ಜೊತೆಗೆ ಧನಂಜಯನಾಗಿರ್ತಕ್ಕಂಥ ಅರ್ಜುನನ ಹತ್ರ ಹೋಗಿ ಕುದುರೆಗಳು ಕಾಣುತ್ತಿಲ್ಲ, ನಾವೇನು ಮಾಡಬೇಕು ಮುಂದೆ ಅಂತ ಹೇಳಿ ಕೇಳಿದಾಗ ಅವನು ಶ್ರೀಕೃಷ್ಣನ ಮುಖವನ್ನು ನೋಡ್ತಾನೆ. ಹೀಗೆ ಶ್ರೀಕೃಷ್ಣ, ಅರ್ಜುನ, ಇಡೀ ಸೈನ್ಯ ಪಡೆ ಆಕಾಶದತ್ತ ಹೋದ್ವೇನೋ ಅಂತ ಹೇಳಿ ಆಕಾಶದ ಕಡೆ ಮುಖವನ್ನು ಮಾಡಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣದ ಒಂದು ಭಾಗವೋ ಅನ್ನುವಂತೆ ಒಂದು ತೇಜಸ್ವಿ ರೂಪಿಯಾದಂತಹ ಒಂದು ಬೆಳಕಿನ ಗೆರೆ ಕಾಣಿಸಿಕೊಂಡಿತು.

ಹಾಗಾದರೆ ಅರ್ಜುನ ಮತ್ತು ಅವನ ಸೈನ್ಯಕ್ಕೆ ಕಾಣಿಸಿದಂತಹ ಬೆಳ್ಳಿಗೆರೆ ಯಾವುದು? ಮಹಾವಿಷ್ಣುವಿನ ಪರಮಭಕ್ತನು, ಅವನ ನಾಮವನ್ನು ಸಂಕೀರ್ತಿಸುವ ಭಗವತ್ ಪ್ರೇಮದಿಂದ ನಲಿಯುವ ಮುನಿಶ್ರೇಷ್ಠನು, ವೇದ ವೇದಾಂಗಗಳ ಪಾರಂಗತನು, ಕಲಹ ಪ್ರಿಯನು, ಸದಾ ವಿಷ್ಣುವನ್ನು ಧ್ಯಾನಿಸುವ ದುಷ್ಟರನ್ನು ನಾಶ ಮಾಡುವ ಅನನ್ಯ ಭಕ್ತನು, ಸಾಮಗಾನವನ್ನು ಹಾಡುವವನೂ ಆದಂತಹ ವಿಷ್ಣುವಿನ ಪಾದ ಕಮಲಗಳಿಗೆ ಭೃಂಗ ಎಂಬ ಬಿರುದಾಂಕಿತವನ್ನು ಹೊಂದಿದಂತಹ ನಾರದರು ಆ ಬೆಳ್ಳಿಗೆರೆಯ ರೂಪದಲ್ಲಿ ಆಕಾಶದಲ್ಲಿ ಗೋಚರವಾದರು. ಅವರ ಗೋಚರವಾದಂಥದ್ದು ಹೇಗಿತ್ತಪ್ಪ ಅಂತಂದರೆ, ಎರಡನೆಯ ಸೂರ್ಯನ ಕಿರಣವೋ ಎಂಬಂತೆ ಅವರು ಆಕಾಶದಲ್ಲಿ ಕಂಗೊಳಿಸಿದರು. ಈ ಕಂಗೊಳಿಸುವಂತಹ ತೇಜಸ್ವಿ ರೂಪಿಯಾಗಿರ್ತಕ್ಕಂತಹ ನಾರದರು ಈ ಅರ್ಜುನನ ಸೈನ್ಯದ ಕಣ್ಣಿಗೆ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡರು.

ಮಹಾ ತೇಜಸ್ವಿ ಆಗಿರ್ತಕ್ಕಂತಹ ನಾರದರು ಪಾರ್ಥಾದಿಗಳ ಕಣ್ಣಿಗೆ ಹೇಗೆ ಕಾಣಿಸಿಕೊಂಡರು, ಅವರ ರೂಪ ಹೇಗಿತ್ತು, ಕವಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತಂದರೆ ನಮ್ಮ ಮುಂದೆ ನಾರದರ ಚಿತ್ರಪಟವೇ ಕಣ್ಣು ಮುಂದೆ ಬರ್ತಾ ಇದೆಯೋ ಅಂತ ಹೇಳಿ ಅಂದ್ಕೊಳ್ಬೇಕು. ಹಾಗೆ ಕೆಂಜಡೆಯ ಶುಭ್ರ ದಂತ ಪಂಕ್ತಿಯ ಕೆಂಪಾದ ಜಡೆಯನ್ನು ಹೊಂದಿರತಕ್ಕಂತಹ ಶುಭ್ರವಾದ ಹಲ್ಲುಗಳ ಸಾಲಿನ ನಾರು ಮುಡಿಯನ್ನು ಹುಟ್ಟಿರ್ತಕ್ಕಂಥ ಕೃಷ್ಣಾಜಿನವನ್ನು ಉಡುಗೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಕೊರಳಲ್ಲಿ ತುಳಸಿಯ ಮಾಲೆ ರುದ್ರಾಕ್ಷಿ ಮಾಲೆಯನ್ನು ಹೊಂದಿರತಕ್ಕಂತಹ ಪದ್ಮಮಣಿಗಳ ಲಲಿತ ಒಡ್ಯಾಣವನ್ನು ಹೊಂದಿರುವಂತಹ ಉಪವೀತಧಾರಿಯಾಗಿರ್ತಕ್ಕಂತಹ ವಿಷ್ಣುವಿನ ಧ್ಯಾನದ ತಂಬೂರಿ ದನಿಯಿಂದಲೇ ಮೈಮರೆಯುವಂತಹ ತೇಜೋಮಯನಾದ ಮುನಿ ಶ್ರೇಷ್ಠ ನಾರದರು ಅರ್ಜುನಾದಿಗಳ ಕಣ್ಣಿಗೆ ತೇಜಸ್ವಿಯ ರೂಪದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡರು. ಎಂತಹ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ನಾರದರ ಚಿತ್ರ ಕಣ್ಣು ಮುಂದೆ ಕಾಣುವಂಥದ್ದು.

0: ಕದ ನಾನು
1: ತ್ರಿಲೋಕ ಸಂಚಾರಿಯಾದ ಮಹಾ ತೇಜಸ್ವಿಯಾದ ಲೋಕಸ್ಥಿತಿ ವಿಶಾರದರಾದ ನಾರದರು ಎಷ್ಟು ತೇಜಸ್ವಿ ಆಗಿದ್ರು ಅಂತನ್ನುವಂಥದ್ದನ್ನ ಕವಿ ಹೇಳ್ತಾನೆ.

ಸಾಕ್ಷಾತ್ ಸೂರ್ಯನೇ ಆಗಸದಿಂದ ಭೂಮಿಗೆ ಬಂದನೋ ಎಂಬಂತೆ ತಪೋನಿಧಿಯಾಗಿರ್ತಕ್ಕಂತಹ ನಾರದರು ಭೂಲೋಕಕ್ಕೆ ಇಳಿದರು. ಅಖಿಲ ಲೋಕಸ್ಥಿತಿಯ ವಿಶಾರದರಾಗಿರ್ತಕ್ಕಂತಹ ನಾರದರನ್ನ ಕೃಷ್ಣನಾದಿಯಾಗಿ ಅರ್ಜುನ ಮತ್ತು ಅವನ ಸೈನ್ಯ ಪಡೆ ನಮಸ್ಕರಿಸಿ ಅತ್ಯಂತ ವಿನಯ ಮತ್ತು ಗೌರವದಿಂದ ಉಪಚರಿಸಿ ಕರೆತಂದರು. ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ತಮ್ಮಲ್ಲಿರ್ತಕ್ಕಂಥ ಆತಂಕವನ್ನು ನಿವಾರಿಸಿಕೊಳ್ಳುವಂತಹ ಪ್ರಶ್ನೆ ಅವರನ್ನು ಕೇಳ್ತಾರೆ. ಎಲ್ಲ ಲೋಕಗಳ ಸುದ್ದಿಯನ್ನು ಬಲ್ಲಂತಹ ನಾರದರೇ, ನಮ್ಮ ಸಮಸ್ಯೆಯನ್ನು ನೀವು ಆಲಿಸಿಕೊಳ್ಳಬೇಕು. ಇಲ್ಲಿ ಕವಿ ಎಷ್ಟು ವಿಶೇಷತೆಯನ್ನು ತಂದಿದ್ದಾನೆ ಅಂತಂದರೆ, ಕೃಷ್ಣನೇ ಸಾಕ್ಷಾತ್ ವಿಷ್ಣುವಿನ ರೂಪ, ವಿಷ್ಣುವಿನ ಭಕ್ತರು ನಾರದರು. ಆದರೆ ಆ ಸಂದರ್ಭದಲ್ಲಿ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದರು ಬಂದಾಗ ಕೃಷ್ಣನಾದಿಯಾಗಿ, ಆ ಕುತೂಹಲವನ್ನು ಕವಿ ಹೇಗೆ ಕೆರಳಿಸ್ತಾನೆ ಅಂತಂದರೆ, ಕೃಷ್ಣನಾದಿಯಾಗಿ ಅರ್ಜುನ ಎಲ್ಲರೂ ಕೂಡ ನಾರದರಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ತಾರೆ.

ಜೈಮಿನಿ ಭಾರತದ 28ನೇ ಆಶ್ವಾಸದಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿರ್ತಕ್ಕಂಥ ಪದ್ಯ ಇದು, ಮತ್ತು ಸಂಭಾಷಣೆಯಿಂದ ಕೂಡಿರ್ತಕ್ಕಂಥ ಪದ್ಯ. ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂಥ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ಎಲೈಮುನೀಶ್ವರನೇ, ನಮ್ಮ ಕುದುರೆಗಳು ಎತ್ತ ಹೋದವು, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ, ಈ ಭೂಮಿಯ ಮೇಲೆ ಯಾವ ಕಡೆ ಇವೆ, ಅದನ್ನು ಎದುರಿಸುವಂಥವರು ಯಾರು? ಈ ಪ್ರಶ್ನೆಯನ್ನು ಒಟ್ಟಿಗೆ ಕೇಳಿದಾಗ ಅದರ ಜೊತೆಗೆ ಹೇಳ್ತಾನೆ, ನಮ್ಮ ಅಶ್ವಗಳು ತಮಗೆ ಗೋಚರಿಸಿದವೆ, ತಾವು ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧೆಯಾಗದ ಕುದುರೆಗಳೇನಾದರೂ ಕಂಡಿವೆ ಅಂತೇಳಿ. ಹಾಗೆ ಕೇಳಿದ ತಕ್ಷಣ ನಾರದರು ಎಷ್ಟು ಸೂಕ್ಷ್ಮವಾದಂಥ ಉತ್ತರವನ್ನು ಕೊಡ್ತಾರೆ ಅಂತಂದರೆ, ಅರ್ಜುನನೂ ವೀರ, ಬಿಟ್ಟಿರ್ತಕ್ಕಂತಹ ಕುದುರೆಗಳು ಕೂಡ ಬಲಶಾಲಿಯಾಗಿರ್ತಕ್ಕಂಥವು, ಅವುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಚಂದ್ರಹಾಸನೂ ಕೂಡ ಅಷ್ಟೇ ವೀರ ಮತ್ತು ಸದ್ಗುಣ ಸಂಪನ್ನ. ಇದೆಲ್ಲವುದನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ನಾರದರು ನಸು ನಗುತ ಅಂತನ್ನೋದಕ್ಕೆ ಬಹಳ ಅರ್ಥ ಇದೆ. ಇದನ್ನೆಲ್ಲದನ್ನು ಇಟ್ಕೊಂಡು, ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ. ಅಲ್ಲಿ ಹೇಳ್ತಾರೆ ಮತ್ತೆ ಗುಣವಾಚಕವನ್ನು ಬಳಸಿ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಲ್ಲಿ ಕುದುರೆಗಳು ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಯಿತು, ಅದನ್ನು ಕಟ್ಟಿಕೊಂಡಿರುವಂಥವ್ರು ಯಾರು ಅಂತಲೂ ಗೊತ್ತಾಯಿತು. ಈ ಮಾತಿನಲ್ಲಿ ಮುಂದೆ ಅರ್ಜುನ ಅವುಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹೇಗೆ ಸಿದ್ಧವಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಾರದರು ಕೊಟ್ಟಿದ್ದಾರೆ.

0: ಒಬ್ಬ ವೀರ ವೀರನಿಗೆ ಮಣಿಯುತ್ತಾನೆ ಎನ್ನುವಂಥ ಮಾತಿದೆ. ಅದಕ್ಕೆ ಸಾಕ್ಷಿಯಾಗಿ ನಾರದರು ಚಂದ್ರಹಾಸನ ವೀರತ್ವವನ್ನು, ಅವನ ಭಕ್ತಿಯನ್ನು ವರ್ಣಿಸ್ತಾರೆ. ಹಾಗೆ ವರ್ಣಿಸಿದಂಥ ಸಂದರ್ಭದಲ್ಲಿ, ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ ಹುಟ್ಟುತ್ತದೆ. ನಾರದರು ಹೇಳ್ತಾರೆ, ಇಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಅಂಶ. ಒಂದು, ಅವನು ಎಂತಹ ವಿಷ್ಣು ಭಕ್ತ ಅಂತ. ಮತ್ತೊಂದು, ಅವನು ಎಂತಹ ವೀರ ಅಂತ. ವೀರ ಆಗಿರೋದ್ರ ಜೊತೆಗೆ ಭಕ್ತ ಆಗಿರೋದ್ರಿಂದ ಅವನಿಗೆ ಶ್ರೇಷ್ಠತೆ, ಭಕ್ತ ಆಗಿರೋದ್ರ ಜೊತೆಗೆ ವೀರ ಆಗಿರೋದ್ರಿಂದ ಅವನಿಗೆ ಔನ್ನತ್ಯ ಅನ್ನುವಂಥ ಮಾತಿದೆ. ಚಂದ್ರಹಾಸನು ಪರಮ ವಿಷ್ಣು ಭಕ್ತ, ವೀರಾಗ್ರಣಿ. ಅವನಿಗೆ ಸರಿಸಮಾನವಾದಂಥ ಯೋಧರೇ ಈ ಭೂಲೋಕದಲ್ಲಿಲ್ಲ. ಇಲ್ಲಿರುವ ಅರಸರ ಬಲ ಇದೆಯಲ್ಲ, ಅವನ 16 ಅಣಿಯ ಒಂದು ಭಾಗವೂ ಕೂಡ ಇಲ್ಲ. ಇವನೊಡನೆ ಹೋರಾಡುವ ವೀರರಾರನೂ ಕಾಣೆ. ಇವನ ಚರಿತ್ರೆ ವಿಚಿತ್ರವಾದುದು, ಅತ್ಯಂತ ಧ್ವನಿಪೂರ್ಣವಾಗಿರ್ತಕ್ಕಂಥ ಮಾತು. ಇಷ್ಟೆಲ್ಲ ಹೇಳ್ತಾನೆ, ಅವನು ಪರಮಭಕ್ತ, ವೀರ, ಇವನ ಜೊತೆ ಹೋರಾಡೋದಕ್ಕಾಗಲ್ಲ. ಇಲ್ಲಿರೋ ಎಲ್ಲ ಅರಸರುಗಳು ಸೈನ್ಯವನ್ನು ಸೇರಿರೂ ಕೂಡ ಅವನು 16ರಲ್ಲಿ ಒಂದು ಭಾಗ ಆಗಲ್ಲ ಅಂತ ಕೊನೆಗೆ ಹೇಳ್ತಾನೆ. ಇವನ ಚರಿತ್ರೆ ವಿಚಿತ್ರವಾದುದು. ತಪೋನಿಧಿ ನಾರದರು ಹೀಗೆ ಹೇಳಬೇಕಾದ್ರೆ ಇದರಲ್ಲಿ ಏನೋ ವಿಶೇಷತೆ ಇರಬೇಕು ಅಂತ ಹೇಳಿದಾಗ, ಅರ್ಜುನ ತನ್ನ ಕುದುರೆಗಳ ಆತಂಕವನ್ನೂ ಬಿಡ್ತಾನೆ, ಮಾಗಿ ಚಳಿ ಉಡುಗಿಸ್ತಾ ಇರತಕ್ಕಂತಹ ಆತಂಕವನ್ನೂ ಮರಿತಾನೆ. ಅವನು ಕೇಳ್ತಾನೆ, ಈತನ ವರ್ತಮಾನವನ್ನು ಸವಿಸ್ತಾರವಾಗಿ ಹೇಳಿ ಎಂದು ನಾರದರಲ್ಲಿ ಅತ್ಯಂತ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಎಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi urges youth of the country to be physically fit and mentally strong in the run-up to the goal of Viksit Bharat. Launching Nasha Mukti Yuva for Viksit Bharat Sankalp Abhiyan, Mr. Modi said young people should stay away from drugs and embrace a healthy lifestyle. Heavy rains continue to wreak havoc in Kerala. 8 people reported killed, thousands shifted to relief camps. U.S. President Donald Trump puts on hold planned military attack on Iran, claiming framework of a potential agreement had been reached. In badminton, Tanvi Sharma claims her maiden BWF World Tour title at Taipei Open. And in Commonwealth Games, India enters the final day with 4th place in medal tally, including 13 gold. And now the news in detail. Prime Minister Narendra Modi today said that as India moves towards becoming a Viksit Bharat, the nation's youth must be physically fit, mentally strong and full of self-confidence. Speaking on the launch of Nasha Mukti Yuva for Viksit Bharat Sankalp Abhiyan virtually in New Delhi today, Mr. Modi said young people should always stay away from drugs and embrace a healthy lifestyle.
5: Aaj hum sabhi jis abhiyan ke sakshi ban rahe hain, wo abhiyan व्यक्ति के लिए है, परिवार के लिए है, समाज के लिए भी है और सबसे बड़ी बात है ये राष्ट्र के लिए है. आज जब देश ने विकसित भारत का लक्ष्य तय किया है तो इसके लिए आवश्यक है देश का युवा तन से स्वस्थ हो, मन से स्वस्थ हो, आत्म

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಲ, ನಾಡು, ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಇಂದು ಚರ್ಚಿಸಿ

ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ.

0: ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮ ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ KRS ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ GRBC ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೋಡಚಿನಮಲ್ಕಿ ಸೇರಿದಂತೆ GRBC ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ

0: ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5 ರಿಂದ 2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8 7 7 7 9 3 1 0 5 8 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2 ರಲ್ಲಿ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ರಸಮಂಜರಿ. ಇಂದಿನ ರಸಮಂಜರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತಿಲಕ್ ಎಂ ರಾವ್.
5: ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಾಮ್ಯತೆಯ ಚರ್ಚೆ ಬಂದಾಗ ಈ ಎರಡು ಭಾಷೆಗಳ ನಡುವೆ ಅನೇಕ ರೀತಿಯ ಸಾಮ್ಯತೆಯನ್ನು ನಾವು ಕಾಣುತ್ತೇವೆ. ಉದಾಹರಣೆಗಳನ್ನು ನಾವು ಕೆಲವು ನೋಡೋಣ. ಉದಾಹರಣೆಗೆ ಸಂಸ್ಕೃತದಲ್ಲಿ ಇರುವಂತಹ ಅನೇಕ ಪದಗಳನ್ನು ಕನ್ನಡದಲ್ಲಿ ಕೂಡ ಬಳಸುವುದನ್ನು ನೋಡ್ತೇವೆ. ಕೆಲವೊಮ್ಮೆ ಕೆಲವು ಬದಲಾವಣೆಯೊಂದಿಗೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ಬಳಸುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಮುಖ ಎನ್ನುವ ಪದ ಕನ್ನಡದಲ್ಲಿ ಮೊಗ ಎಂದಾಗ್ತದೆ. ಅದೇ ರೀತಿ ಚಂದ್ರ ಎನ್ನುವ ಪದ ಚಂದಿರ ಎಂದಾಗ್ತದೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಎನ್ನುವ ಹಾಡು ಎಲ್ಲರೂ ಕೇಳಿರಬಹುದು. ಅದೇ ರೀತಿ ಸ್ಥಾನ ತಾಣವಾಗಿ ಬದಲಾಗ್ತದೆ, ವನ ಬನವಾಗಿ ಬದಲಾಗ್ತದೆ. ಈ ರೀತಿ ಸಂಸ್ಕೃತ ಮೂಲದಿಂದ ಬಂದು ಕೆಲವು ಬದಲಾವಣೆಗಳೊಂದಿಗೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವಗಳು ಅಂತ ಕರಿತೇವೆ. ಅದರಿಂದ ಬಂದಿದ್ದು ಅಂತ ಅರ್ಥ. ಇದು ಪದಗಳ ಸಾಮ್ಯತೆ. ಇದಲ್ಲದೆ ವಾಕ್ಯರಚನೆಯಲ್ಲಿಯೂ ಕೂಡ ಅನೇಕ ಸಾಮ್ಯತೆಗಳನ್ನು ನಾವು

ಕಾಣಬಹುದು. ಉದಾಹರಣೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸಾಹಿತ್ಯ ಈ ರೀತಿ ಇದೆ: ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಪದಗಳ ಕ್ರಮ ಹೇಗಿದೆ? ಆಂಗ್ಲ ಭಾಷೆಯಲ್ಲಿ ಇರುವಂತೆ ಸಬ್ಜೆಕ್ಟ್ ಪ್ರಿಡಿಕೇಟ್ ಕ್ರಮದಲ್ಲಿ ಇಲ್ಲಿ ಪದಗಳು ಇಲ್ಲ. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ಈ ಪದಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ. ಆಗ ಮಾತ್ರ ಅರ್ಥವತ್ತಾಗಿ ತೋರ್ತದೆ ಈ ವಾಕ್ಯ. ಈ ರೀತಿ ಇಲ್ಲೇನು ಮಾಡ್ತೇವೆ, ಹೇಗೆ ಅನ್ವಯ ಮಾಡಿಕೊಳ್ತೇವೆ? ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂದು ಸರಿಯಾಗಿ ನೆನಪಿದೆ. ಈ ರೀತಿ ಜೋಡಿಸಿಕೊಂಡಾಗ ಇದು ಒಂದು ಅರ್ಥವತ್ತಾದ ವಾಕ್ಯವಾಗಿ ತೋರ್ತದೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಕ್ರಿಯೆಯೊಂದಿಗೆ ವಿವಿಧ ಪದಗಳು ಹೊಂದಿರುವ ಸಂಬಂಧವನ್ನು ಗಮನಿಸಿ ಒಂದು ಕ್ರಮದಲ್ಲಿ ಪದಗಳನ್ನು ಜೋಡಿಸ್ತಾ ಇದ್ದೇವೆ. ಇದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಅಂತ ಹೆಸರು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಹೋಗುತ್ತಾನೆ ಅವನು ಕಾಡಿಗೆ ಎಂಬುದನ್ನು ಅವನು ಕಾಡಿಗೆ ಹೋಗುತ್ತಾನೆ ಎಂದು ಜೋಡಿಸಿಕೊಳ್ಳುವುದು ಅನ್ವಯ. ಹೀಗೆ ಅನ್ವಯ ಮಾಡಿಕೊಂಡಾಗ ವಾಕ್ಯ ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಈ ರೀತಿ ಸಂಸ್ಕೃತದಲ್ಲಿ ಇರುವಂತೆ ಕನ್ನಡದಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ವಾಕ್ಯವನ್ನು ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಅನೇಕ ಸಾಮ್ಯತೆಗಳನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವೆ ನಾವು ಕಾಣಬಹುದು. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿಯೂ ಈ ರೀತಿಯ ಸಾಮ್ಯತೆಯನ್ನು ಕಾಣ್ತೇವೆ. ಅದಲ್ಲದೆ ಅನೇಕ ಕನ್ನಡದ ಕಾವ್ಯಗಳು ರಾಮಾಯಣಾದಿ ಇತಿಹಾಸದ ಕಥೆಗಳನ್ನು ಬಳಸಿಕೊಂಡು ನಿರ್ಮಿಸಲ್ಪಟ್ಟಿವೆ. ಉದಾಹರಣೆಗೆ ಮಹಾಭಾರತದ ಕಥೆಯನ್ನು ಆಶ್ರಯಿಸಿ ರಚಿಸಿರುವಂತಹ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ, ಇದು ಅತ್ಯಂತ ಪ್ರಸಿದ್ಧವಾದದ್ದು. ಈ ಗ್ರಂಥದ ಈ ಕಾವ್ಯದ ಮೊದಲ ಪದ್ಯವನ್ನು ನಾವು ಗಮನಿಸಿದರೆ ಅಲ್ಲಿಯೂ ಹೆಚ್ಚಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿವೆ. ಅಲ್ಲೇನಿದೆ, ಶ್ರೀ ವನಿತೆಯ ರಸನೆ, ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ, ಸನಕಾದಿ ಸಜ್ಜನ ನಿಖರ ದಾತಾರ, ರಾವಣಾಸುರ ಮಥನ, ಶ್ರವಣ ಸುಧಾ ವಿನೂತನ, ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಈ ಪದ್ಯವನ್ನು ನೋಡಿದರೆ ವನಿತೆ, ಶ್ರೀ, ವಿಮಲ, ರಾಜೀವ, ಪೀಠ, ಪಿತ, ಈ ಎಲ್ಲ ಪದಗಳು ಕೂಡ ಸಂಸ್ಕೃತದಿಂದ ಬಂದ ಪದಗಳೇ ಆಗಿವೆ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಪದಗಳ ಸಾಮ್ಯತೆಯನ್ನು ನೋಡ್ತೇವೆ, ವಾಕ್ಯ ರಚನೆಯಲ್ಲಿ ಇರುವ ಸಾಮ್ಯತೆಯನ್ನು ನೋಡ್ತೇವೆ, ಅದಲ್ಲದೆ ಅನೇಕ ಪರಿಕಲ್ಪನೆಗಳಲ್ಲಿಯೂ ಕೂಡ ಸಾಮ್ಯತೆಯನ್ನು ಈ ಎರಡು ಭಾಷೆಗಳ ನಡುವೆ ನಾವು ಕಾಣ್ತೇವೆ. ಸಹಜವಾಗಿಯೇ ಇದನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಯಾಕೆ ಈ ರೀತಿಯ ಸಾಮ್ಯತೆ ಇದೆ ಎರಡು ಭಾಷೆಗಳ ನಡುವೆ? ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಾವು ಜಗತ್ತನ್ನು ಹೇಗೆ ಗ್ರಹಿಸ್ತೇವೆ? ಭಾಷೆಯ ಮೂಲಕವೇ ಈ ಜಗತ್ತನ್ನು ನಾವು ಗ್ರಹಿಸ್ತೇವೆ. ಅಷ್ಟೇ ಅಲ್ಲ, ಭಾಷೆಯಲ್ಲಿನ ಪರಿಕಲ್ಪನೆಗಳ ಮೂಲಕವೇ ನಾವು ಈ ಜಗತ್ತನ್ನು ಯಾವ ರೀತಿ ಅನುಭವಿಸಿದ್ದೇವೆಯೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುತ್ತೇವೆ. ಅಂದರೆ ಜಗತ್ತು ನಮ್ಮ ಅನುಭವಕ್ಕೆ ಬರುವುದು ಮತ್ತು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗುವುದು ಭಾಷೆಯ ಮೂಲಕ. ಒಂದು ಉದಾಹರಣೆ ಕೊಡುವುದಾದರೆ, ಕೆಲವೊಂದು ಕ್ರಿಯೆಯನ್ನು ನಾವು ಇದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ. ಅದೇ ರೀತಿ

ಇನ್ನು ಕೆಲವು ಕ್ರಿಯೆಯನ್ನು ಇದು ಪಾಪಕಾರ್ಯ ಅಂತ ಹೇಳ್ತೇವೆ. ಇಲ್ಲಿ ಮನುಷ್ಯರು ಮಾಡುವ ಕೆಲವು ಕ್ರಿಯೆಗಳನ್ನು ನಾವು ಪಾಪ ಪುಣ್ಯ ಎಂಬ ಪರಿಕಲ್ಪನೆಗಳ ಮೂಲಕ ಗ್ರಹಿಸುತ್ತಾ ಇದ್ದೇವೆ. ಹೇಗೆ ಗೊತ್ತಾಯಿತು ನಮಗೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ಕೇಳಿಕೊಂಡ್ರೆ, ಹಿಂದಿನ ತಲೆಮಾರಿನಿಂದ ನಾವು ಈ ಭಾಷೆಯನ್ನು ಹೇಗೆ ಬಳಸಬೇಕು, ಎಲ್ಲಿ ಪಾಪ ಅಂತ ಬಳಸಬೇಕು, ಎಲ್ಲಿ ಪುಣ್ಯ ಅಂತ ಬಳಸಬೇಕು ಎಂಬುದನ್ನು ಕಲಿತಿರ್ತೇವೆ. ಹೇಗೆ ಕಲಿತೇವೆ? ಭಾಷೆಯ ಮೂಲಕವೇ ಕಲಿತೇವೆ. ಹೀಗೆ ಭಾಷೆಯ ಮೂಲಕವೇ ಈ ಜಗತ್ತನ್ನು ಹೇಗೆ ಗ್ರಹಿಸಬೇಕು ಅಂತ ಕಲಿತೇವೆ, ಮತ್ತು ಭಾಷೆಯ ಮೂಲಕವೇ ನಾವು ಈ ಜಗತ್ತಿನೊಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತೇವೆ. ಹೀಗೆ ನಮ್ಮ ಅನುಭವವನ್ನು ವಿವರಿಸಲಿಕ್ಕೆ ಅತ್ಯಂತ ಮುಖ್ಯವಾದ ಪರಿಕಲ್ಪನೆಗಳೇನಿವೆ? ಸುಖ ದುಃಖ, ಧರ್ಮ ಅಧರ್ಮ, ವಾತ ಪಿತ್ತ ಕಫ, ಪೂಜೆ ಪುನಸ್ಕಾರ, ಈ ರೀತಿಯ ನೂರಾರು ಪದಗಳು ಭಾರತೀಯ ಭಾಷೆಗಳಲ್ಲಿ ಇದೆ. ಈ ಎಲ್ಲ ಪದಗಳು ಪ್ರಾಯಶಃ ಸಂಸ್ಕೃತ ಮೂಲದಿಂದ ಬಂದಿವೆ ಅಂತ ಹೇಳಿದರೂ, ಇವತ್ತು ಇವೆಲ್ಲವೂ ಕೂಡ ಕನ್ನಡದ್ದೇ ಪದಗಳಾಗಿ ನಾವು ಬಳಸ್ತಾ ಇದ್ದೇವೆ. ಅಲ್ಲದೆ ಈ ಪದಗಳನ್ನು ಯಾವ ಪದಗಳೊಟ್ಟಿಗೆ ಸೇರಿಸಿ ಬಳಸಬಹುದು, ಯಾವ ಪದದೊಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಹಿಂದಿನ ತಲೆಮಾರಿನಿಂದ ಕಲಿತಿರ್ತೇವೆ. ಉದಾಹರಣೆ ಕೊಡುವುದಾದರೆ, ಮನಃಶಾಂತಿ ಅಂತ ಹೇಳ್ತೇವೆ, ಆದರೆ ಯಾವತ್ತೂ ಬುದ್ಧಿಶಾಂತಿ ಅಂತ ಬಳಸುವುದಿಲ್ಲ. ಅಂದರೆ ಶಾಂತಿ ಅನ್ನುವ ಪದವನ್ನು ಮನಸ್ಸಿನೊಟ್ಟಿಗೆ ಸೇರಿಸಿ ಬಳಸಬಹುದು, ಬುದ್ಧಿಯೊಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಕಲಿತಿರ್ತೇವೆ. ಅದೇ ರೀತಿ ಬುದ್ಧಿಭ್ರಮಣೆ ಅಂತ ಹೇಳ್ತೇವೆ, ಆದರೆ ಮನೋಭ್ರಮಣೆ ಅಂತ ಹೇಳುವುದಿಲ್ಲ. ಹೀಗೆ ಅನೇಕ ತಲೆಮಾರುಗಳು ಜಗತ್ತಿನೊಂದಿಗೆ ನಡೆಸಿದ ವ್ಯವಹಾರದಿಂದ ಭಾಷಾ ಪ್ರಯೋಗಗಳು ಪರಿಷ್ಕಾರಗೊಳ್ಳುತ್ತಾ ನಮ್ಮವರೆಗೆ ಬಂದಿರ್ತವೆ. ನಾವು ಕೂಡ ಈ ಪರಿಕಲ್ಪನೆಗಳನ್ನು ನಮ್ಮ ಅನುಭವದ ನೆಲೆಯಲ್ಲಿ ಪರಿಷ್ಕರಿಸಿ ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇರ್ತೇವೆ. ಹೀಗೆ ಭಾಷೆ ಅನ್ನೋದು ಈ ಜಗತ್ತನ್ನು ಅನುಭವಿಸ್ಲಿಕ್ಕೆ ಮತ್ತು ನಾವು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಧಾನವಾದ ಮಾಧ್ಯಮ. ಭಾಷೆಯಿಂದಾಗಿ ನಮ್ಮ ಪೂರ್ವಜರು ಈ ಜಗತ್ತನ್ನು ಯಾವ ರೀತಿ ಗ್ರಹಿಸಿದ್ದರು ಅಂತ ಅರಿಯಲಿಕ್ಕೆ ಆಗ್ತದೆ. ಅದೇ ರೀತಿ ಭಾಷೆಯ ಮೂಲಕ ಕಲಿತ ಪರಿಕಲ್ಪನೆಗಳಿಂದಾಗಿ ಮುಂದಿನ ತಲೆಮಾರುಗಳು ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಜಗತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಾಷೆ ಅನ್ನೋದು ಕೇವಲ ಯಾದೃಚ್ಛಿಕ ಶಬ್ದಗಳ ಒಂದು ಸಮೂಹ ಅಲ್ಲ. ಭಾಷೆ ಅನುಭವವನ್ನು ಹಿಡಿದಿಡುವಂತಹ ಒಂದು ಮುಖ್ಯವಾದ ಮಾಧ್ಯಮ. ಅದಿಲ್ಲದೆ ಅನುಭವವನ್ನು ಹಿಡಿದಿಡಲಿಕ್ಕೆ, ಅದನ್ನು ಮುಂದಿನ ತಲೆಮಾರುಗಳಿಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನುಭವವನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸಲು ಸಾಧ್ಯ ಇದೆ ಮತ್ತು ಅದನ್ನು ಬಳಸಿಕೊಂಡು ಈ ಜಗತ್ತಿನ ಕುರಿತು ಯೋಚನೆ ಮಾಡ್ತೇವೆ ಅಂತಾದರೆ ಅದು ಜ್ಞಾನ ಅಂತ ಆಯಿತು. ಅಂದರೆ ಭಾಷೆಯ ಮೂಲಕ ನಾವು ವಸ್ತುತಃ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ದಾಟಿಸ್ತಾ ಇರ್ತೇವೆ. ಹಾಗಾಗಿ ಭಾಷೆ ಅನ್ನೋದು ವಸ್ತುತಃ ಜ್ಞಾನ ಸಂವಹನದ ಒಂದು ಮಾಧ್ಯಮ. ಭಾರತೀಯರು ಭಾಷೆಯ ಕುರಿತು ಈ ರೀತಿ ನೋಡಿದ್ರಿಂದಲೇ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು ಎನ್ನುವ ಚರ್ಚೆಯನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಮಾಡಲಾಗ್ತದೆ. ಭಾರತದಂತಹ ದೇಶದಲ್ಲಿ ನೂರಾರು ಭಾಷೆಗಳಿವೆ. ಈ ವಿವಿಧ ಭಾಷಿಕರ ನಡುವೆ ಸಂವಹನ ನಡೆಯಬೇಕು ಅಂತಾದರೆ ಜಗತ್ತನ್ನು ಗ್ರಹಿಸುವ ಈ ಪರಿಕಲ್ಪನೆಗಳಲ್ಲಿ ಸಾದೃಶ್ಯ ಇರಬೇಕಾಗ್ತದೆ. ಶೇರ್ಡ್ ವೊಕ್ಯಾಬುಲರಿ ಇಲ್ಲದೇ ಇದ್ದರೆ ವಿವಿಧ ಭಾಷಿಕರ ನಡುವೆ ಸಂವಾದ ಸಾಧ್ಯ ಇಲ್ಲ. ಅಂದರೆ ಒಬ್ಬ ಬಳಸುವ ಸುಖ ದುಃಖ ಮೊದಲಾದ ಪದಗಳು ಇನ್ನೊಬ್ಬನಿಗೆ ಅರ್ಥವಾಗಲಿಲ್ಲ ಅಥವಾ ಅವನ ಭಾಷೆ

0: ಭಾಷೆಯಲ್ಲಿ ಆ ರೀತಿಯ ಪದ ಇಲ್ಲ ಅಂತಾದರೆ ಸಂವಾದನೆ ಸಾಧ್ಯ ಇಲ್ಲ. ಹಾಗಾಗಿ ವಿವಿಧ ಭಾಷಿಕರ ಅನುಭವವನ್ನು ಸೂತ್ರಬದ್ಧವಾಗಿ ಜೋಡಿಸುವ ಪರಿಕರಗಳು ಬೇಕಾಗ್ತವೆ. ಮತ್ತು ಸಂಸ್ಕೃತ ಈ ರೀತಿ ವಿವಿಧ ಭಾಷಿಕರ ಅನುಭವವನ್ನು ಜೋಡಿಸುವಂತಹ ಪರಿಕರಗಳನ್ನು ನಿರ್ಮಿಸಿಕೊಡ್ತಾ ಇದೆ ಮಾತ್ರ ಅಲ್ಲ, ಅದೊಂದು ಶೇರ್ಡ್ ವೊಕ್ಯಾಬುಲರಿಯನ್ನು ನಿರ್ಮಿಸಿದೆ. ಧಾತು, ಪ್ರತ್ಯಯ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ರೀತಿಯ ಪರಿಕರಗಳಿಂದ ಭಾಷೆ ಭಾಷೆಗಳ ನಡುವೆ ವ್ಯತ್ಯಾಸ ಇದ್ದರೂ ಕೂಡ ಮತ್ತು ಸಂಸ್ಕೃತ ಕೊಟ್ಟಿರುವ ಈ ಶೇರ್ಡ್ ವೊಕ್ಯಾಬುಲರಿಯಿಂದಾಗಿ ಎಲ್ಲ ಭಾಷಿಕರಿಗೂ ನಡುವೆ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದರೂ ಕೂಡ ಪರಸ್ಪರ ಸಂವಹನ, ಸಂಭಾಷಣೆ, ಚರ್ಚೆ ಸಾಧ್ಯ ಆಗಿದೆ. ಕನ್ನಡಿಗರು ವಿವಿಧ ಭಾಷಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ, ವಿವಿಧ ಭಾಷಿಕರು ಕನ್ನಡಿಗರೊಂದಿಗೆ ಅನೇಕ ಶತಮಾನಗಳ ಕಾಲ ಸಂವಾದವನ್ನು ಮಾಡಿದ್ದಾರೆ. ಈ ರೀತಿ ಸಾಧ್ಯವಾಗಿದ್ದು ಈ ಎಲ್ಲ ಭಾಷೆಗೂ ಸಮಾನವಾದಂತಹ ಹೊಂದುವಂತಹ ಪರಿಕರಗಳನ್ನು, ಶೇರ್ಡ್ ವೊಕ್ಯಾಬುಲರಿಯನ್ನು ಸಂಸ್ಕೃತದ ಮೂಲಕ ಸೃಷ್ಟಿಸಿದ್ದರಿಂದ. ಆದರೆ ಈ ರೀತಿ ಪರಿಕರಗಳನ್ನು ಸಂಸ್ಕೃತ ಸೃಜಿಸುವಲ್ಲಿ ಕನ್ನಡ ಮತ್ತು ಇತರ ಭಾಷೆಗಳ ಯೋಗದಾನವೂ ಇದೆ. ಸಂಸ್ಕೃತವು ಅನುಭವದ ಕುರಿತು, ಭಾಷೆಯ ಕುರಿತು ಚಿಂತನೆಯನ್ನು ಮಾಡಿ ಪರಿಕರಗಳನ್ನು ಸೃಜಿಸಿದರೆ ಕನ್ನಡವು ಅದನ್ನು ಜಗತ್ತಿನಲ್ಲಿ ಬಳಸುವಾಗ ಹುಟ್ಟುವ ಸವಾಲುಗಳನ್ನು ಸಂಸ್ಕೃತದ ಮುಂದೆ ಇಟ್ಟಿದೆ. ಅದನ್ನು ಬಳಸಿಕೊಂಡು ಪುನಃ ಸಂಸ್ಕೃತವು ತನ್ನ ಪರಿಕರಗಳನ್ನು ಇನ್ನೂ ಪರಿಷ್ಕರಿಸಿಕೊಂಡಿದೆ. ಹಾಗಾಗಿ ಒಂದೆಡೆ ಕನ್ನಡ ಹುಟ್ಟುಹಾಕಿದ ಸವಾಲುಗಳನ್ನು ಆಶ್ರಯಿಸಿ ಸಂಸ್ಕೃತವು ಚರ್ಚೆಯನ್ನು ಬೆಳೆಸಿದ್ದರೆ, ಇನ್ನೊಂದೆಡೆ ಕೇಶಿರಾಜನ ಶಬ್ದಮಣಿ ದರ್ಪಣದಂತಹ ಗ್ರಂಥಗಳು ಸಂಸ್ಕೃತದ ಪರಿಕರಗಳನ್ನು ಬಳಸಿಕೊಂಡು ಕನ್ನಡದ ಕುರಿತು ಆಲೋಚನೆಯನ್ನು ಮಾಡಿವೆ. ಎಲ್ಲ ಭಾಷಿಕರಲ್ಲಿ ಸಂಸ್ಕೃತವನ್ನು ಕಲಿತವರು ಇದ್ದದ್ದರಿಂದ ಈ ರೀತಿಯ ಭಾಷೆಗಳ ನಡುವೆ ಸಂವಹನ ಸಾಧ್ಯವಾಗಿತ್ತು. ಹೀಗೆ ಸಂಸ್ಕೃತ ಸಾಮಾನ್ಯ ಜನರ ಆಡುಭಾಷೆಯಾಗದೆ ವಿವಿಧ ಆಡುಭಾಷೆಗಳ ಸಹಕಾರದಿಂದ ಎಲ್ಲ ಭಾಷಿಕರ ಅನುಭವವನ್ನು ನಿರೂಪಿಸಬಲ್ಲ ಪದಗಳನ್ನು, ಪರಿಕರಗಳನ್ನು ನಿರ್ಮಿಸಲು ಯತ್ನಿಸುತ್ತಾ ಇದ್ದರೆ ಅದನ್ನು ಬಲಪಡಿಸುವ ಕಾರ್ಯವನ್ನು ವಿವಿಧ ಆಡುಭಾಷೆಗಳು ಮಾಡುತ್ತಿದ್ವು. ಹಾಗಾಗಿ ಎಲ್ಲ ಭಾಷೆಯಲ್ಲಿಯೂ ವಾತ, ಪಿತ್ತ, ಕಫ, ಸುಖ, ದುಃಖ, ಧರ್ಮ, ಅಧರ್ಮ ಮೊದಲಾದ ನೂರಾರು ಸಮಾನ ಪದಗಳನ್ನು ನಾವು ಕಾಣ್ತೇವೆ. ಹೀಗೆ ಸಂಸ್ಕೃತ ಮತ್ತು ಕನ್ನಡ ಮೊದಲಾದ ಭಾಷೆಗಳೊಂದಿಗೆ ಇದ್ದ ಈ ವಿಶಿಷ್ಟವಾದ ಒಂದು ಅನ್ಯೋನ್ಯವಾದ ಸಂಬಂಧದಿಂದಾಗಿ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೆಯೇ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರದೆ ಭಾರತದ ಎಲ್ಲ ಜನರೂ ಕೂಡ ಮಾತುಕತೆಯನ್ನು ಮಾಡಲು, ಅರ್ಥವತ್ತಾದ ಚರ್ಚೆಗಳನ್ನು ನಡೆಸಲು, ಪರಸ್ಪರ ಸಂಬಂಧವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿತ್ತು. ಈ ರೀತಿ ಪರಸ್ಪರ ಪೂರಕವಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಭಾಷೆಯ ಮೂಲಕ ಅನುಭವವನ್ನು ಮತ್ತು ಜ್ಞಾನವನ್ನು ಗ್ರಹಿಸಲು ಉಪಯುಕ್ತವಾಗುವ ರೀತಿಯಲ್ಲಿ ಸಾಂಸ್ಕೃತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿವೆ. ಇಲ್ಲಿ ಭಾಷೆ ಒಂದು ಭಾಷೆಗೆ ಇನ್ನೊಂದು ಭಾಷೆ ವಿರೋಧಿ ಎಂಬ ರೀತಿಯಲ್ಲಿ ನಾವು ನೋಡಿದೆ, ಒಂದು ಭಾಷೆ ಇನ್ನೊಂದು ಭಾಷೆಗೆ ಹೇಗೆ ಪೂರಕ ಎನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಕಳೆದ 100 ವರ್ಷದಲ್ಲಿ ಈ ಚಿಂತನೆಯಲ್ಲಿ ಬದಲಾವಣೆ ಆಗಿದ್ದರೂ ಕೂಡ ಸಂಸ್ಕೃತ ಮತ್ತು ಕನ್ನಡದ ನಡುವಿನ ಸಂಬಂಧ 100 ವರ್ಷಕ್ಕಿಂತ ಮುಂಚಿನ ಸಂಬಂಧವನ್ನು ಅಲ್ಲಿನ ಚರ್ಚೆಗಳನ್ನು ನಾವು ಗಮನಿಸಿದರೆ ಇದು ಸಹಬಾಳ್ವೆಯ ಒಂದು ಉತ್ತಮ ಮಾದರಿಯನ್ನು ರೂಪಿಸಿದ್ದು ನಮಗೆ ಕಾಣ್ತದೆ. ಹಾಗಾಗಿ ಒಂದು ಭೂಪ್ರದೇಶದಲ್ಲಿ ಅನೇಕ ಭಾಷೆಗಳು ಇದ್ದರೂ ಕೂಡ, ಕರ್ನಾಟಕದಲ್ಲಿಯೇ ತುಳು, ಕೊಡವ, ಬ್ಯಾರಿ ಮುಂತಾದ ಅನೇಕ ಭಾಷೆಗಳಿದ್ದರೂ ಕೂಡ ಮತ್ತೆ ಸಮಾನವಾದಂತಹ ವ್ಯಾವಹಾರಿಕ ಭಾಷೆ ಎಲ್ಲರಿಗೂ ಇಲ್ಲದೇ ಇದ್ದರೂ ಕೂಡ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಸಂವಹನ ಎಲ್ಲ ಭಾಷಿಕರ ನಡುವೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಎರಡೂ ಭಾಷೆಗಳು, ಈ ಸಹಬಾಳ್ವೆಯ ಕಾರಣದಿಂದ ಎರಡೂ ಭಾಷೆಗಳು ಬೆಳೆದಿವೆ. ಈ ಹಿನ್ನೆಲೆಯನ್ನು ಗ್ರಹಿಸುವುದು ಅತ್ಯಂತ ಮುಖ್ಯ. ಈ ಹಿನ್ನೆಲೆಯನ್ನು ನಾವು ಗ್ರಹಿಸಿಕೊಂಡ್ರೆ ಎರಡೂ ಭಾಷೆಗಳು ಪುನಃ ಸೇರಿ ಹಿಂದಿನಂತೆ ಗಟ್ಟಿಗೊಳ್ಳಲು ಸಾಧ್ಯ.
1: ಕನ್ನಡ ಮತ್ತು ಸಂಸ್ಕೃತ

0: ಇದು ಆಕಾಶವಾಣಿ ಬೆಂಗಳೂರು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಎ ಫ್ಲಾಟ್ ಚಿತ್ರದ ಗೀತೆ ಕೈಲಾಶ್ ಖೇರ್ ಮತ್ತು ಸುಜೇನ್ ಡಿಮೆಲ್ಲೋ ಹಾಡಿದ್ದಾರೆ. ವಿರಾಗ್ ಮಿಶ್ರಾ ಅವರ ಗೀತೆಗೆ ಬಪ್ಪಿ ಲಹರಿ ಸಂಗೀತ ನೀಡಿದ್ದಾರೆ.

ಬ್ಲೂ ಚಿತ್ರದ ಗೀತೆ ಸುಖೀಂದರ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಅಬ್ಬಾಸ್ ತರೇವಾಲಾ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

ದಬಾಂಗ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಫತ್ ಫತೇ ಅಲಿ ಖಾನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಫೈಜ್ ಅನ್ವರ್ ಅವರ ಗೀತೆಗೆ ಸಾಜಿದ್ ವಾಜಿದ್ ಅವರ ಸಂಗೀತವಿತ್ತು. 3:17:20 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಗ್ಯಾಂಗ್ಸ್ ಆಫ್ ವಾಸೇಪುರ್ ಚಿತ್ರದ ಗೀತೆ ಮನೀಶ್ ಜೆ, ಟಿಪ್ಪು ಮತ್ತು ಭೂಪೇಶ್ ಸಿಂಗ್ ಗೀತೆ ಹಾಡಿದ್ದಾರೆ.

ಆಕರ್ಷಣ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್, ಚೆನ್ನುಲಾಲ್ ಮಿಶ್ರಾ ಗೀತೆ ಹಾಡಿದ್ದಾರೆ. ಪ್ರಸೂನ್ ಜೋಶಿ ಅವರ ಗೀತೆಗೆ ಶಂಕರ್ ಇಸಾನ್ ಲಾಯ್ ಅವರ ಸಂಗೀತವಿದೆ.

ಮೂರು ಗಂಟೆ 33 ನಿಮಿಷ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಜನ್ನತ್ 2 ಚಿತ್ರದ ಗೀತೆ ಜಾವೇದ್ ಅಲಿ ಗೀತೆ ಹಾಡಿದ್ದಾರೆ. ಸೈಯದ್ ಖಾದ್ರಿಯವರ ಗೀತೆಗೆ ಪ್ರೀತಮ್ ಚಕ್ರವರ್ತಿಯವರ ಸಂಗೀತವಿದೆ.

ಜಬ್ ತಕ್ ಹೇ ಜಹಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮೋಹಿತ್ ಚೌಹಾಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಗುಲ್ಜಾರ್ ಅವರ ಗೀತೆಗೆ ಎ ಆರ್ ರೆಹಮಾನ್ ಸಂಗೀತ ನೀಡಿದ್ದರು.

0: ಬರ್ಫಿ ಚಿತ್ರದ ಗೀತೆಯೊಂದಿಗೆ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು ನಿಲಯದ. ಈ ಪ್ರಸಾರವನ್ನು ಮುಗಿಸುವ ಮುನ್ನ ಸಂಜೆಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. 6:51 ಕೃಷಿರಂಗ. ಮೀನುಗಾರಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹೊಸ ಸಾಧ್ಯತೆಗಳು, ಈ ಕುರಿತು ಮೀನುಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ನವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕರ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿನಿಂದ ತತ್ವಪದವನ್ನು ಕೇಳಬಹುದು. 7:45 ಕನ್ನಡ ಭಾಷಣ. ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪ ಗೋಳ. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ಯುವವಾಣಿ ದ ಅಂಡರ್ಸ್ಟಡಿ ಬಿಯಾಂಡ್ ದ ಆರ್ಎಂ ಗೇಟ್ರಮ್, ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಬೃಂದಾಸಿ, ಅನಗ ವೆಂಕಟೇಶ್, ವಿದುಷಿ ದಿಶಾ ಶರ್ಮಾ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ ಸುಧಾಕರ್ ಅವರಿಂದ ಖ್ಯಾಲ್ ಗಾಯನವನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇದುವರೆಗೂ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಆಕಾಶವಾಣಿ ಬೆಂಗಳೂರು. ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 4:05:10 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ಮಧ್ಯಾಹ್ನ, ನಮಸ್ಕಾರ.
1: ಸಂಖ್ಯೆ 9408090103 ಇದು ಹಿಂದಿ ಹಾಡುಗಳ ಶೋ ಗುಲ್ ಮೊಹರ್.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಎಲ್ಲ ಸಂಬಂಧಗಳು ರಕ್ತದಿಂದ ಹುಟ್ಟೋದಿಲ್ಲ. ಕೆಲವು ಸಂಬಂಧಗಳು ಒಂದು ನಗು, ಒಂದು ಸಹಾಯ, ಒಂದು ನಂಬಿಕೆಯಿಂದ ಹುಟ್ಟುತ್ತೆ. ಕೆಲವರಿಗೆ ಸ್ನೇಹಿತನೇ ಅಣ್ಣ, ಕೆಲವರಿಗೆ ಅವರೇ ಅಕ್ಕ, ಕೆಲವರಿಗೆ ಅಮ್ಮ, ಕೆಲವರಿಗೆ ಅಪ್ಪ. ನಿಮ್ಮ ಜೀವನದಲ್ಲೂ ಅಂತಹವರು ಒಬ್ಬರಿದ್ರೆ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದೆ. ಹಾಗೆ ನನ್ನ ಅಕ್ಕ ರುಕ್ಮಿಣಿ ಅವಳೇ ನನ್ನ ಪ್ರಪಂಚ, ಅವಳನ್ನು ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಸಂದೇಶ ಕಳಿಸಿದರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಹಾಗೆ ನಮಗೆ ವಿಧಾತ್ರಿ ಅವರು ನನ್ನ ಬೆಸ್ಟ್ ಫ್ರೆಂಡ್ ಹಂಸ ಅವರಿಗೆ ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮ ಅರ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಆಕಾಶವಾಣಿ ರೇನ್ಬೋದ ಎಲ್ಲ ನಿರೂಪಕರಿಗೂ ಹಾಗೂ ಪ್ರಿಯ ಶ್ರೋತೃ ಮಿತ್ರರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ. ಆಕಾಶವಾಣಿಯ ಅಲೆಗಳಲ್ಲಿ ಅರಳಿದ ಈ ಗೆಳೆತನ ನಿರೂಪಕರ ಶ್ರೋತೃಗಳ ಹೃದಯಗಳನ್ನು ಬೆಸುವ ಅಮೂಲ್ಯ ಬಂಧನ. ದೂರದಲ್ಲಿರುವ ಮನಸ್ಸುಗಳನ್ನು ಹತ್ತಿರ ಮಾಡುವ ಶಕ್ತಿ ಆಕಾಶವಾಣಿಗಿದೆ. ಪ್ರತಿದಿನ ಸಂಗೀತ, ಉಪಯುಕ್ತ ಮಾಹಿತಿ, ಮನರಂಜನೆ ಮತ್ತು ಸಕಾರಾತ್ಮಕ ಸಂದೇಶಗಳ ಮೂಲಕ ನಮ್ಮ ಬದುಕಿಗೆ ಹೊಸ ಉತ್ಸಾಹ ತುಂಬ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಅವರು ಬಹಳ ತುಂಬ ಚೆನ್ನಾಗಿ ದೊಡ್ಡದಾಗಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿಯಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ನನ್ನ 37 ವರ್ಷದ ಹಿಂದಿನ ಕಾಲೇಜ್ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ನಲ್ಲಿ ನಾನೇ ಫಸ್ಟು ಮೆಸೇಜ್ ಹಾಕಿದ್ದು. ಅದಾದರ ನಂತರ ಎಲ್ಲರೊಬ್ಬರು ನಂತರ ಒಬ್ಬರು ಮೆಸೇಜ್ ಹಾಕ್ತಾ ಇದ್ದಾರೆ. 35 ವರ್ಷದ ಹಿಂದಿನ ನೆನಪು ನಮಗೆ ಒಂದೇ ಸಮನೆ ಮರುಕಳಿಸ್ತಾ ಇದೆ ಅಂತ ಸಂದೇಶ ಕಳಿಸಿದರೆ, ನಮಗೆ ಸುಧಾ ಅವರು ಸಂದೇಶ ಕಳಿಸಿದ್ದಾರೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶಾಂತಲಾ ಮೇಡಮ್ ಅಂತ. ನಿಮಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾವೆಲ್ಲ ಫ್ರೆಂಡ್ಸ್ ಟಿ ಮಾಡಿಕೊಂಡು 2 ಗಂಟೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ. 4 ಗಂಟೆಗೆ ಬೆಟ್ಟ ಹತ್ಕೊಂಡು ಹೋಗಿ ಚಾಮುಂಡಿ ದೇವಿ ದರ್ಶನ ಮಾಡೋಣ ಅಂತಿದ್ದೀವಿ. ವಾರೆ ವಾ ಸೂಪರು, ಎಲ್ಲ ಫ್ರೆಂಡ್ಸು ಎಂಜಾಯ್ ಮಾಡಿ ಸುಧಾ ಅವರೇ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಸಂದೇಶಗಳನ್ನ ಕಳಿಸ್ತಾ ಇರಿ. ನಾವು ಕೂಡ ಇವತ್ತಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಈ ವಿಷಯಗಳನ್ನು ಮಾತಾಡ್ತಾ ಒಳ್ಳೊಳ್ಳೆ ಹಾಡು ಕೇಳೋಣ.

0: ನಾವು ಸಾಕ್ತಾ ಇದ್ದೀವಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸ್ನೇಹ ಅಂದರೆ ಭಾವನೆ ಮಾತ್ರ ಅಲ್ಲ, ಅದು ನಿನ್ನ ಟಿಫನ್ ಕೊಡು, ನಿನ್ನ ನೋಟ್ಬುಕ್ ಕೊಡು, ನಿನ್ನ ಬೈಕ್ ಕೊಡು, ಬಿಲ್ ಮಾತ್ರ ನೀನೇ ಕೊಡು, ಮತ್ತು ನಿನ್ನ 5 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅರ್ಧ ಗಂಟೆ ತನಕ ಬರದೇ ಇರುವಂತಹ ಮಹಾನ್ ವ್ಯಕ್ತಿ ಕೂಡ ನಮ್ಮ ಸ್ನೇಹಿತನೇ. ನೋಡೋಣ ಯಾರಿದ್ದು ನಮ್ಮ ಜೊತೆ ಇವಾಗ. ಎನ್ ಆರ್ ಪ್ರಸಾದ್ ಅವರು ನಮ್ಮ ಜೊತೆ ಕಾಲಲ್ಲಿದ್ದಾರೆ. ಅವರು ಕೂಡ ಒಂದೆರಡು ವಿಷಯಗಳನ್ನ ಸ್ನೇಹಿತರ ಬಗ್ಗೆ, ತಮ್ಮ ಫ್ರೆಂಡ್ಶಿಪ್ ಡೇ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್.
1: Hi, good evening, Shantilaji. N. R. Prasad from Rajaji Nagar.
0: Good evening, sir.
1: Happy friendship to all the friends all over the world. Helak ishta padtini first.
0: Thank you so much.
1: Nandu one childhood friend now hegi drink helak ivat ishta padtini. You took a very great team today.
0: Mm-hmm.
1: So nandu takshana new friendship new adu bakke new introduction kotte takshana nanage flash agidid ondu. I have a childhood friend. We studied together high school and beyond that also.
0: Okay.
1: So it so happened, hengaitu antadre, after the matriculation, my friend, because of the financial condition, he left.
0: Uh-huh.
1: He left studies and requested me if I can know people. Yakandre avaru Bangalore alla avaru, avaru Belgaum district nor avaru, avaru allinda bandu ನನಗೊಂದು ಕೆಲಸ ಕೊಟ್ಟರೆ ಬೆಂಗಳೂರಿನಲ್ಲೇ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್, ಐ ಕ್ಯಾನ್ ಸಪೋರ್ಟ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರು. ಸೊ ಆನ್ ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೇಟ್ 70s.
0: ಸೊ
1: ಗೆಟಿಂಗ್ ಜಾಬ್ ಇನ್ ದೋಸ್ ಡೇಸ್ ಇಟ್ ವಾಸ್ ನಾಟ್ ದಟ್ ಡಿಫಿಕಲ್ಟ್. ಸೊ ಆಫ್ಟರ್ ವೀಕ್ 10 days ಹಿ ಗಾಟ್ ಅ ಜಾಬ್. ಸೊ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಬರೋ ಸ್ಯಾಲರಿನಲ್ಲಿ ಇದು ಫಸ್ಟ್ ಸ್ಯಾಲರಿ ಹಿ ಗಾಟ್ ದ ಎಂಟೈರ್ ಸ್ಯಾಲರಿ ಹಿ

0: ಮತ್ತೆ ವಾಚ್ ಅಂಡ್ ಗಿವ್ ಟು ಮೀ.
1: ಓಹೋ, ಇಡೀ ಸ್ಯಾಲರಿ ನಿಮಗೆ ವಾಚ್ ಕೊಟ್ಬಿಟ್ರ ಅವರು?
0: ವಾಚ್ ಕೊಟ್ರು. ನಾನು ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಅಂಡ್ ಪರ್ಸೂಯಿಂಗ್ ಮೈ ಇಂಜಿನಿಯರಿಂಗ್, ಸೊ ಹಿ ಗೇವ್ ಮಿ ಅ ವಾಚ್ ಆಸ್ ಅ ಪ್ರೆಸೆಂಟೇಶನ್. ಸೊ ಐ ವಾಸ್ ಥ್ರಿಲ್ಡ್. ಸೊ ಹಿ ಡಿಡ್ ನಾಟ್ ಹ್ಯಾವ್ ಮನಿ ಟು ಸ್ಪೆಂಡ್ ದಟ್ ಮಂತ್.
1: ಸೊ
0: ಹೀಗೆ ಆ ವಾಚ್ ನ ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಆ ವಾಚ್ ನ ಇವತ್ತಿಗೂ ನಡೆಯುತ್ತೆ. ಫಸ್ಟ್ ಥಿಂಗ್ ಇವತ್ತು ಬೆಳಿಗ್ಗೆ ಮಾಡಿದ ತಕ್ಷಣ ಐ ಓಪನ್ ಮೈ ಕಬೋರ್ಡ್ ಅಂಡ್ ಫಸ್ಟ್ ಲುಕ್ ದಟ್ ಅಂಡ್ ಕಾಲ್ಡ್ ಹಿಮ್ ಅಂಡ್ ವಿಶ್ ಹಿಮ್. ದಟ್ಸ್ ವಾಟ್ ಐ ಡಿಡ್ ಟುಡೇ. Days passed. I finished engineering. I got the job.
1: So then
0: I told him that now it's my turn to give you a treat. So I said, okay, Anjal, in those days I'm talking again in mid-80s. Let's go to a movie. That's what I asked. He said, okay. He said, let's go to a movie. We'll have a good food outside in a good restaurant. Then spend the day.
1: Okay. ಹೋಗಿದ್ರ ಅಲ್ಲಿಗೆ?
0: It was my train. So ನಾವೇನ್ ಮಾಡಿದ್ವಿ, ಫಸ್ಟ್ ವಿ ವೆಂಟ್ ಟು ಮೂವಿ. ದಟ್ ಮೂವಿ ವಾಸ್ ಜಮಾನೆ ಕೋ ದಿಖಾನಾ ಹೈ.
1: ಓಕೆ.
0: ನಿಜವಾಗ್ಲೂ ನಾವು ಪ್ರಪಂಚಕ್ಕೆ ತೋರಿಸಬೇಕಾಗಿತ್ತು. ನಿಜವಾಗ್ಲೂ ನೇಮ್ ಆಫ್ ದ ಫಿಲ್ಮ್ ಅಂಡ್ ಅವರ್ ಇನ್ಸಿಡೆಂಟ್ ವಾಸ್ ಸೋ ಒಂಥರ ಎಲ್ಲೂ ಎಷ್ಟು ಇದಾಗಿತ್ತು ಅಂತ ಹೇಳಿದ್ರೆ, ಜಮಾನೆ ಕೋ ದಿಖಾನಾ ಹೈ ಫ್ರೆಂಡ್ಶಿಪ್ ಆಲ್ಸೋ ಇಟ್ ಲೈಕ್ ದಿಸ್ ಅಂತ ತೋರಿಸಬೇಕಾಗಿತ್ತು. ಸೊ ವಿ ವೆಂಟ್ ಟು ದಟ್ ಜಮಾನೆ ಕೋ ದಿಖಾನಾ ಹೈ ಫಿಲ್ಮ್. ದೆನ್ ವಿ ಕೇಮ್ ಔಟ್ had good food. And even after almost 40 plus years, we are friendship maintained.
1: Oh, super.
0: So I describe in one word anta nu helidre, in one sentence anta helidre, it is nothing but a trust, bonding and care and joy. Is all about friendship anta helakke ishta padtini.
1: Bahala sundaravagi helidri NR Prasad avare Rajaji Nagaradinda. Kelu sneha sambandhagalu mugiyode illa annakke nimma ee friendship kuda sakshi anta heltini. Trust, bonding, care ella avaru tumba aarthikavagi kashtavagidru nimge ondu watch tekkotru. Neevu next
0: ಸೂಪರ್
1: ಸರ್. ಅವ್ರ ಹೆಸರು ಹೇಳಿ ಒಂದ್ಸಲ, ನಿಮ್ಮ ಫ್ರೆಂಡ್ ಹೆಸರು. ಭವಾನಿ ಶಂಕರ್ ಅವರೇ, ಎನ್ ಆರ್ ಪ್ರಸಾದ್ ಅವರು ಪ್ರೀತಿಯಿಂದ ನಿಮ್ಗೋಸ್ಕರ ಕಾಲ್ ಮಾಡಿ ನಿಮ್ಮ ಬಗ್ಗೆ ನಮ್ಮ ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಮಾತಾಡಿದ್ದಾರೆ. ಸೊ ಯು ಆರ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಅ ಫ್ರೆಂಡ್ ಲೈಕ್ ಎನ್ ಆರ್ ಪ್ರಸಾದ್ ಅಂತ ಹೇಳ್ತೀನಿ.
0: Thank you so much. I will be extremely thankful to you. Today I want to really celebrate this one song from Zamane Ko Dikana Hai.
1: Definitely.
0: Poochho Na Yaar Kya Hua.
1: Definitely.
0: Poochho Na Allunu Yaar Parate. Poochho Na Yaar Kya Hua. This is the movie which we watched. And this song lalle, Nijwagla Adralle, Sawal Jawab Ide, Sambhashane Ide, Nagu Ide. Aita, Idhikki Umgilagi Rishi Kapoor Matte Padmini Kollapalli Avara Voice Parate Idralle.
1: Oho.
0: Ye Haadu Tumma Chana Gide, Yuvattugu Naam Kelta Arthine. ವಿವಿಧ ಪಾರ್ಟಿನಲ್ಲೂ ಕೇಳ್ತಾ ಇರ್ತೀನಿ. ಇದು ಬರ್ತಾ ಇರುತ್ತೆ, ಬಹಳ ಒಳ್ಳೆ ಇದು. ಐ ವಾಂಟ್ ಟು ಐ ವುಡ್ ಲೈಕ್ ಟು ಡೆಡಿಕೇಟ್ ದಿಸ್ ಟು ಮೈ ಗುಡ್ ಫ್ರೆಂಡ್ ಭವಾನಿ ಶಂಕರ್ ಅಂಡ್ ಆಲ್ ದ ಫ್ರೆಂಡ್ಸ್ ಆಲ್ ಓವರ್ ದ ವರ್ಲ್ಡ್ ಟುಡೇ.
1: ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಂಡರ್ಫುಲ್ ವಿಶಸ್ ಅಂತ ಹೇಳ್ತಾ ಈ ಹಾಡು ನಮ್ಮೆಲ್ಲರಿಗೋಸ್ಕರ ಅವರು ಡೆಡಿಕೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಲಿಂಗ್ ಅಸ್.
0: ಪ್ಲೆಷರ್ ಟಾಕಿಂಗ್ ಟು ಯು ಶಾಂತಲಾಜಿ.
1: ಥ್ಯಾಂಕ್ ಯು ಸರ್.

ಸೂಪರ್ ಹಿಟ್ ಹಾಡನ್ನ ನಮ್ಗೆ ಎನ್ ಆರ್ ಪ್ರಸಾದ್ ಅವರು ಇವತ್ತು ಸಜೆಸ್ಟ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ಅವರ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾವು ಕೂಡ ಯಾವಾಗ್ಲೂ ಆಶಿಸ್ತೀವಿ. ಅವರು ಕರೆ ಮಾಡಿ ನಮ್ಮ ಜೊತೆ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು. ಹಾಗೆ ಪ್ರಿಯ ಶ್ರೋತೃಗಳೇ, ಬಹಳಷ್ಟು ಜನ ನಮಗೆ ಸಂದೇಶ ಕಳಿಸ್ತಾನೆ ಇದ್ದಾರೆ. ಒಂದು ಒಳ್ಳೆಯ ಸ್ನೇಹಿತ ನಮಗೆ ನಗುವಾಗ ಚಪ್ಪಾಳೆ ತಟ್ಟುವ ಮಾತ್ರ ಅಲ್ಲ, ನಾವು ಅಳುವಾಗ ನಮ್ಮ ಪಕ್ಕದಲ್ಲಿ ಮೌನವಾಗಿ ಕುಳಿತುಕೊತಾನೆ. ಯಾರೋ ತುಂಬ ಸುಂದರವಾಗಿ ಹೇಳಿದ್ದಾರೆ, ಜಗತ್ತು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟಬಹುದು, ಆದರೆ ನಿಮ್ಮ ಸೋಲಿನಲ್ಲೂ ನಿಮ್ಮ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಅಂತ. ಅಂತಹ ಸ್ನೇಹಿತ ಇವತ್ತು ಏನಾದರೂ ನಿಮಗೆ ಸಿಕ್ಕಿದ್ದಾನೆ ಅಂತಂದರೆ ನೀವು ನಿಜಕ್ಕೂ ಅದೃಷ್ಟವಂತರು ರೀ. ಇವತ್ತು ನೀವು ನಿಜಕ್ಕೂ ಅದೃಷ್ಟವಂತರು. ಆ ಸ್ನೇಹಿತನಿಗೆ ಇವತ್ತೊಂದು ಕರೆ ಮಾಡಿ ವಾಟ್ಸಪ್ ಮೂಲಕ ಅಥವಾ ಒಂದು ಸಂದೇಶ ಕಳಿಸಿ ಒಂದು ವಿಡಿಯೋ ಕಾಲ್ ಮಾತಾಡಿ, ಯುಸ್ ಸೋ ಗುಡ್, ನಮ್ಗೆ ಎಷ್ಟು ಅದೃಷ್ಟ ಮಾಡಿದ್ದೀವಿ ನಾವು ಫ್ರೆಂಡ್ಸ್ ಆಗೋಕ್ಕೆ ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಷ್ಟು ಹೃದಯ ತುಂಬಿ ಬರ್ತಿದೆ ನಿಮ್ಮ ಸಂದೇಶ ನೋಡಿ ಅಂದರೆ ನನಗೂ ಕೂಡ ಇವತ್ತು ಈ ದಿನ ನಿಮ್ಮೆಲ್ಲರ ಜೊತೆ ಇರೋದು ಕೂಡ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಪ್ರೀತಿಯ ನಿರೂಪಕರಿಗೆ ಫ್ರೆಂಡ್ಶಿಪ್ ಡೇಯ ಶುಭಾಶಯ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಎಸ್ ಎಂ ಶೋಭಾ ಅವರು ಹಾಸನದಿಂದ. ಅವ್ರ ಫ್ರೆಂಡ್ ಬಗ್ಗೆ ಅವರು ವಿಶೇಷವಾಗಿ ಅವರ ಫ್ರೆಂಡ್ಶಿಪ್ನ ಒಂದು ರೀತಿ ವಿಶೇಷ ಯಾಕೆ ಅಂದರೆ ಅವರು ತನ್ನ ಬಾಲ್ಯದ ಗೆಳತಿ ಮೋಹನಾಕ್ಷಿ ಮತ್ತು ನೀಲಾ ಅವ್ರನ್ನ ನೆನಪಿಸ್ಕೋತೀನಿ, ಮತ್ತು ರೇಡಿಯೋ ಮೂಲಕ ಶಾಂತಿನಿ ಮಂಜುನಾಥ್ ಹಾಸನ್ ಇವರು ರೇಡಿಯೋ ಮೂಲಕ ನನಗೆ ಕಾಲ್ ಮಾಡಿ ಪರಿಚಯ ಆದವರು. ಇವರು ಕೂಡ ಯಾವುದೇ ಮಾಧ್ಯಮದ ಮೂಲಕ ನೋಡದೆ ಪರಿಚಯವಾದ ಫ್ರೆಂಡ್ಶಿಪ್ ಕೂಡ ಅಂತ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಹುಲ್ ಅವರು ನಮಗೆ ಚಡಚಣದಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಸ್ನೇಹಿತರಾದ ಪ್ರಶಾಂತ್ ರವೀಂದ್ರ, ಜೀವದ ಗೆಳೆಯರು, ನಾವು 30 ವರ್ಷದಿಂದ ನಮ್ಮ

ಸ್ನೇಹ ಇದೆ. ನಮ್ಮ ನನಗೆ 30 ವರ್ಷ, 26 ವರ್ಷದಿಂದ ಸ್ನೇಹ ಆಯಿತು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಶಿಪ್ ಡೇ ವಿಶಸ್ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲರಿಗೂ ಶುಭವಾಗಲಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ತೇಜಸ್ವಿನಿಯವರು ಸಂದೇಶ ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ಖಂಡಿತವಾಗ್ಲೂ ನಿಮ್ದೆಲ್ಲರ ಸಂದೇಶ ಓದೋಕ್ಕೆ ಇಷ್ಟಪಡ್ತೀನಿ. ಇದ ಒಂದು ಬ್ರೇಕ್ನ ನಂತರ.

0: ಓ ದಿನ್ ಬಿ ಕ್ಯಾ ದಿನ್ ತೇ ಅಂತ ಅಲ್ವಾ, ಆ ದಿನನು ಹೇಗಿತ್ತು ಅಂತ ನಾವು ಕೂಡ ನೆನಪಿಸ್ಕೊತಾ ಇದ್ದೀವಿ. ಶಾಲೆಯಲ್ಲಿ ಮೊದಲ ದಿನ ಒಂದೇ ಬೆಂಚು, ಒಂದೇ ಟಿಫಿನ್ನು, ಒಂದೇ ಶಿಕ್ಷಕರ ಕೈಲಿ ಬೈಗಳ. ಆ ಸ್ನೇಹಿತ ಇವತ್ತು ಎಲ್ಲಿದ್ದಾನೆ ಗೊತ್ತಿಲ್ಲ, ಆದರೆ ನೆನಪು ಮಾತ್ರ ಇನ್ನೂ ತುಂಬ ನಗಿಸುತ್ತೆ. ಇವತ್ತು ಅವನು ಅಥವಾ ಅವಳು ಏನಾದರೂ ನೆನಪಾದರೆ ಕರೆ ಮಾಡಿ, ಖಂಡಿತವಾಗ್ಲೂ ಸಂದೇಶ ಕಳಿಸಿ, ಹಾಗೆ ಮಾತಾಡಿ. ಹಾಗೆ ನಮ್ಮ ಕಾಲರ್ ಒಬ್ಬರು ನಮ್ಮ ಜೊತೆ ಇದ್ದಾರೆ, ಸೊ ಅವರು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್.
1: ನಮಸ್ಕಾರ
0: ಸರ್. ತಮ್ಮ ಹೆಸರು?
1: ನನ್ನ ಹೆಸರು ಸುಧೀಂದ್ರ ಅಂತ, ಮಲೇಶ್ವರಂ ಕರೆ ಮಾಡ್ತಾ ಇರೋದು ನಾನು.
0: ಓಹೋ, ಸುಧೀಂದ್ರ ಅವರು ಮಲೇಶ್ವರಂದಿಂದ. ಖಂಡಿತವಾಗ್ಲೂ ಬಹಳ ಸಂತೋಷ ಸರ್.
1: ಬಹಳ ಸಂತೋಷ ಆಯ್ತು ಇವತ್ತು ಎಲ್ರಿಗೂ ಗೆಳೆಯರ ಹಾಗೂ

0: ಖಂಡಿತವಾಗ್ಲು ಸಂದೇಶ ಕಳಿಸಿ, ಹಾಗೆ ಮಾತಾಡಿ. ಹಾಗೆ ನಮ್ಮ ಕಾಲರ್ ಒಬ್ರು ನಮ್ಮ ಜೊತೆ ಇದ್ದಾರೆ, ಸೊ ಅವರು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್.
1: ನಮಸ್ಕಾರ
0: ಸರ್. ತಮ್ಮ ಹೆಸರು?
1: ನನ್ನ ಹೆಸರು ಸುಧೀಂದ್ರ ಅಂತ, ಮಲ್ಲೇಶ್ವರಂದ ಕರೆ ಮಾಡ್ತಾ ಇರೋದು ನಾನು.
0: ಓಹೋ, ಸುಧೀಂದ್ರ ಅವರು ಮಲ್ಲೇಶ್ವರಂದಿಂದ. ಖಂಡಿತವಾಗ್ಲು ಬಹಳ ಸಂತೋಷ ಸರ್.
1: ಬಹಳ ಸಂತೋಷ ಆಯ್ತು ಇವತ್ತು ಎಲ್ರಿಗೂ ಗೆಳೆಯರ ಹಾಗೂ ಗೆಳತಿಯರ ದಿನ.
0: ಎಸ್
1: ಎಸ್ ಅಲ್ವಾ, ಫ್ರೆಂಡ್ಶಿಪ್ ಡೇ.
0: ಕರೆಕ್ಟ್.
1: ಓಕೆ ಓಕೆ. ಈಗ ನಾನು ನಮ್ಮ ಫ್ರೆಂಡ್, ನಮ್ಮ ನನ್ನ ಜೀವನದಲ್ಲಿ ಅನೇಕ ಜನ ಫ್ರೆಂಡ್ಸ್ ಬಂದಿದ್ದಾರೆ ಹೋಗಿದ್ದಾರೆ, ತುಂಬಾ ಜನ ನಾನು ಜ್ಞಾಪಿಸ್ಕೋಬಹುದು. ಆದ್ರೆ ನಾನು ಇಬ್ರು ಬಗ್ಗೆ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಒಬ್ ನನ್ ಚೈಲ್ಡ್ಹುಡ್ ಫ್ರೆಂಡ್, ನಾವು ಬಾಡಿಗೆ ಮನೇಲಿ ಇದ್ದಾಗ ನಮ್ ಓನರ್ ಮಗಳು ಅನ್ನುವಂತ ಅವ್ನು ನನಗಿಂತ 3 ವರ್ಷ ದೊಡ್ಡವಳು. ಆದ್ರೆ ಅವ್ಳು ನಾನು ಮರೆಯಾಗೆ ಇಲ್ಲ, ಯಾಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ನಾವಿಬ್ರು ಭೇಟಿ ಆದ್ರೆ 6 ಗಂಟೆವರೆಗೂ ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ಲು, ಲೈಬ್ರರಿಗೆ ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ಗೆ, ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಇಲ್ಲಿಗೆ. ಆ ನೆನಪುಗಳು ಇನ್ನೂ ಹಸಿರಾಗಿದೆ. ಆಮೇಲೆ ಫಸ್ಟ್ ಶಟಲ್ ಕಾಕ್ ಹೇಗ್ ಆಡೋದು ಮತ್ತೆ ಬ್ಯಾಡ್ಮಿಂಟನ್ ಬ್ಯಾಟ್ ಹೇಗ್ ಹಿಡ್ಕೊಳ್ಳೋದು ಅಂತ ಹೇಳ್ಕೊಟ್ಟವಳೆ ಅವಳು. ಓಕೆ, ಸೊ ನಾನು ಚಿಕ್ಕ ಮಗು ಆಗಿರ್ಬೇಕಾದ್ರೂ ನಾನು ಅದೇ ಮೆಚುರಿಟಿ ಬಂತು ನಾನು ಅವ್ಳ ಜೊತೆ ಇದ್ದಾಗ. ಸೊ ನಾನು ಇಸ್ ಮೈ ಬೆಸ್ಟ್ ಫ್ರೆಂಡ್. ಆಮೇಲೆ ಇನ್ನೊಬ್ಬ ಫ್ರೆಂಡ್ ನನ್ನ, ಇವನ ಬಗ್ಗೆ ಮಾತ್ರ ನಾನು ಮಾತಾಡ್ಲೇಬೇಕು. ಇವನ್ ಹೆಸರು ಮಂಜು ಅಂತ. ಇವ್ನು ಯಾವ ತರ ಪರ್ಸನಾಲಿಟಿ ಅಂದ್ರೆ, ಹೀ ಇಸ್ ಟು ನೆವರ್ ಮಿಂಗಲ್ ವಿತ್ ಎನಿಬಡಿ, ಯಾರು ಮಾತಾಡ್ತಿರಲ್ಲ. ಆದ್ರೆ ನಮ್ ನೋಡಿದ್ರೆ ಏನೋ ಅಂತ ವಿಶ್ವಾಸ ಪ್ರೀತಿ ಅವನಿಗೆ. ಕೂತ್ಕೊಂಡ್ಬಿಡ್ತಾ ಯಾವ್ದೋ ಒಂದು ಅನಿವಾರ್ಯ ಕಾರಣದಿಂದ ನಾವು ಭೇಟಿ ಆದ್ವಿ ಅಷ್ಟೇನೆ. ಏನೋ ಒಂದು ಎಕ್ಸ್ಕ್ಯೂಸ್ ಮೀ, ಏನೋ ಏನೋ ನೋಟ್ಸ್ ಕೇಳ್ಬೇಕಾಗಿತ್ತು, ಏನೋ ಕೇಳದ ಅಷ್ಟೇನೆ. ಆಮೇಲೆ ದಿನನಿತ್ಯ ನನ್ನ ಎದುರಿಗೆ ಕೂತ್ಕೊಳ್ಳೋನು, ನಾನು ಏನ್ ಹೇಳಿದ್ ಪ್ರತಿಯೊಂದು ನಾನು ಹೇಳಿದ ಮಾತು ಕೇಳ್ತಾ ಇದ್ದ. ಮತ್ತೆ ಏನೇ ಸಲಹೆ ಬೇಕಾದ್ರೆ ಬೇರೆ ಯಾರ ಹತ್ರ ಹೋಗ್ತಿರಲ್ಲ, ನನ್ನ ತಾನೆ ಬರ್ತಾ ಇದ್ದ. ಇದೇ ತರ 9-10 ವರ್ಷ ನಾವು ಇದ್ವಿ. ನೋಡಿ, ನೀವು ನಂಬದಿಲ್ಲ, ನಮ್ಮ ಮನೆ 4 ಗಂಟೆಗೆ ಬಂದ್ರೆ 10:30 ಆದ್ರು ನಮ್ದು ತಮಾಷೆ ಕಲ್ತಿದೆ, ಏ ಹೋಗ ಮನೆ ಬಿಟ್ಟ ಹತ್ತಿಗೆ ಗಿಡ ಒಟ್ಟ ಅಂತ. ಐ ವಿಲ್ ಸ್ಟೇ ಇನ್ ಅಂತ ಇಲ್ಲೇ ಇರ್ತಾ ಇದ್ದ. ಆಮೇಲೆ ಅವ್ನ ಮದ್ವೆ ಹೋದಾಗ ನಾನು ಯಾವತ್ತು ನಾನು ಅಷ್ಟು ಹತ್ತಿದ್ದಿಲ್ಲ, ನನ್ನ ಕಣ್ಣಲ್ಲಿ ಧಾರಾಕಾರ ಕಣ್ಣೀರ್ಸ್ ಬಂದ್ಬಿಡ್ತೀವ್ರೆ.
0: ಹೌ ಸ್ಯಾಡ್ ಸರ್, ಐ ಅಂಡರ್ಸ್ಟ್ಯಾಂಡ್, ಐ ಟೋಟಲಿ ಅಂಡರ್ಸ್ಟ್ಯಾಂಡ್.
1: ಏನಾಗುತ್ತೆ ಅಂದ್ರೆ ಮದುವೆ ಆದ್ಮೇಲೆ ಭಾವನೆಗಳು ಬದಲಾಗುತ್ತೆ.
0: ಖಂಡಿತ, ರೆಸ್ಪಾನ್ಸಿಬಿಲಿಟಿ.
1: ಇದೇ ತರ ಫ್ರೆಂಡ್ಶಿಪ್
0: ಉಳಿಯಲ್ಲ. ಹೌದು.
1: ಸೊ ಹಾಗಾಗಿ ಈ ಇಬ್ರು ಫ್ರೆಂಡ್ ಬಗ್ಗೆ ನಾನು ಮಾತ್ರ ತುಂಬಾ ಹೆಮ್ಮೆ ಪಡ್ತೀನಿ. ಇವರಿಬ್ರು ಎಲ್ಲೇ ಇರ್ಲಿ, ಐ ವಿಶ್ ದಮ್ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂತ ಸಿಕ್ಕಿರೋದು ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ.
0: ಖಂಡಿತವಾಗ್ಲು ಸರ್.
1: ಅಷ್ಟೇ ಅಲ್ಲ, ಇವತ್ತು ಅಂತ ಹೇಳದ್ನಲ್ಲ ಅನ್ನುವಂತ ಬರ್ತ್ಡೇ ಕೂಡ.
0: ಅದಕ್ಕೆ ಸೂಪರ್, ಅವ್ರಿಗೂ ಕೂಡ ಬರ್ತ್ಡೇ ವಿಶಸ್ ನಮ್ಮ ಎಫ್ಎಂ ರೈನ್ಬೋ ಕಡೆಯಿಂದ.
1: ಖಂಡಿತ ನಾನು ಬರ್ತ್ಡೇ ವಿಶಸ್ ಮಾಡೇ ಮಾಡ್ತೀನಿ ಇಲ್ಲಿ ಕೇಳಿ.
0: ಥ್ಯಾಂಕ್ ಯು ಸರ್, ಧನ್ಯವಾದ. ಓಕೆ ಓಕೆ, ದಟ್ ಸೋ ನೈಸ್ ಸರ್. ಆಕ್ಚುಲಿ ಯೂಶಲಿ ಫ್ರೆಂಡ್ಶಿಪ್ಗೆ ಜೆಂಡರ್ ಬಯಾಸ್ ಇರೋದೇ ಇರಲ್ಲ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ. ಫ್ರೆಂಡ್ಶಿಪ್ ಜೆಂಡರ್ ಬಯಾಸ್ನ ಮೀರಿ ಒಂದು ಹುಡುಗನ ಜೊತೆ ಫ್ರೆಂಡ್ ಆಗಕ್ಕಾಗಲ್ಲ, ಹುಡುಗಿ ಜೊತೆ ಫ್ರೆಂಡ್ ಆಗಕ್ಕಾಗಲ್ಲ ಅಂತ ಹೇಳಕ್ಕೆ ಅದು ಸಾಧ್ಯನೇ ಇಲ್ಲ. ನೀವೇ ಸಾಕ್ಷಿ, ನೀವೇ ಹೇಳ್ತಿದ್ದೀರಾ ಅನು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನಮಗೂ ಆತರ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಲಿಂಗ ತಾರತಮ್ಯ ಅದ್ರಲ್ಲಿ ಖಂಡಿತವಾಗ್ಲೂ ಇರಲ್ಲ ಸ್ನೇಹಿತ ಅಲ್ಲಿ, ಅಲ್ವಾ ಸರ್?
1: ನಾನು ಅವ್ರಿಗೆ ಹೆಸರು ಕೊಟ್ಟಿರೋದು ಶಟಲ್ ಫ್ರೆಂಡ್ ಅಂತ, ಯಾಕಂದ್ರೆ ಅವ್ರು ಶಟಲ್ ಕಾಕ್
0: ನೆನ್ಪಿಸ್ಕೊಂಡು. ಕೃಷ್ಣ ಹಾಗೂ ದ್ರೌಪದಿ ತರ ನಿಮ್ಮ ಫ್ರೆಂಡ್ಶಿಪ್ ಹಾಗೆ ಇರ್ಲಿ ಅಂತ ನಾನು ಖಂಡಿತವಾಗ್ಲು ಆಶಿಸ್ತೀನಿ ಸರ್.
1: ತುಂಬಾ ಖುಷಿ ಅದನ್ನ ಮಾತಾಡಿ, ಮತ್ತೆ ನಾನು ಭಾವನೆಗಳು ಹಂಚಿಕೊಳ್ಳೋ ಅವಕಾಶ ಮಾಡಿಕೊಟ್ರಲ್ಲ, ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು.
0: ಥ್ಯಾಂಕ್ ಯು ಸರ್, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ದು ಬಹಳಷ್ಟು ನಮಗೂ ಕೂಡ ತುಂಬ ಉತ್ಸಾಹ ಆಯಿತು, ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಅವರೇ.
1: ಥ್ಯಾಂಕ್ ಯು.
0: ಎಸ್ ಸರ್, ನಿಮಗಾಗಿ ಈ ಹಾಡು.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸ್ನೇಹಿತರ ದಿನಾಚರಣೆ ಬಗ್ಗೆ ಮಾತಾಡ್ತಾ, ಬಾಲ್ಯದಲ್ಲಿ ಕೈ ಹಿಡಿದು ನಡೆಯಲು ನಮಗೆ ಯಾರು ಕಲಿಸ್ಕೊಡ್ತಾರೆ? ತಂದೆ ತಾಯಿಯವರು. ಆದರೆ ಜೀವನದಲ್ಲಿ ಬಿದ್ದಾಗ ಎದ್ದಾಗ ನಾನಿದ್ದೀನಿ ಹೆದರಬೇಡ ಅಂತ ಹೆಗಲ ಮೇಲೆ ಕೈ ಇಟ್ಟು ಹೇಳುವರು ನಮ್ಮ ಸ್ನೇಹಿತರು. ವರ್ಷಗಳು ಬದಲಾಗುತ್ತೆ, ಊರುಗಳು ಬದಲಾಗುತ್ತೆ, ಫೋನ್ ನಂಬರ್ಗಳು ಬದಲಾಗುತ್ತೆ, ಮುಖಗಳು ಬದಲಾಗುತ್ತೆ, ಆದರೆ ಒಂದು ನಿಜವಾದ ಸ್ನೇಹ ಸಮಯಕ್ಕೂ ಮೀರಿದ ನೆನಪಾಗಿ ಹೃದಯದಲ್ಲಿ ಉಳಿಯುತ್ತೆ. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದರೆ, ಬಹಳಷ್ಟು ಜನ ನನಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿದ್ದೀರಾ. ಬಿ ಎಂ ವಿಶ್ವನಾಥ್ ರಾಮ್ ಸಾಗರ ಬಳ್ಳಾರಿ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ಡಿಗ್ರಿಯಲ್ಲಿ ಓದುವಾಗ ನಮ್ಮ ಸ್ನೇಹಿತರು ಇಂದಿಗೂ ನಾವು ಸ್ನೇಹಿತರಾಗೇ ಇದ್ದೀವಿ. ನಮ್ಮ ಸ್ನೇಹಿತರ ಮಕ್ಕಳಿಗೆ ಸಹ ಮಕ್ಕಳ ಪರಿಚಯ ಮಾಡಿಸಿದ್ದೇವೆ. ಫ್ರೆಂಡ್ಶಿಪ್ ಡೇ ಒಂದಿನ ಆಗಲ್ಲ, ಕೊನೆ ಉಸಿರವರು ಇರುವವರೆಗೂ ಫ್ರೆಂಡ್ಸ್ ಆಗಿರ್ತೀವಿ, ಸ್ನೇಹಿತರಾಗಿರ್ತೀವಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ

ನಾಗರಾಜ್ ನಂಗಲ್ಲಿ ಮುಳುಬಾಗ್ಲಿನಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಜನ ಎಲ್ಲರಿಗೂ ನಾನು ಇವತ್ತು ಶುಭಾಶಯಗಳನ್ನ ಹೇಳ್ತೀನಿ ಅಂತ ಹೇಳಿದರೆ, ಹಾಗೆ ಮಂಜುನಾಥ್ ಜಾಲವಾದಿ ಬಾಗಲಕೋಟೆಯಿಂದ ಎಲ್ಲ ನಿರೂಪಕರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅಕ್ಕ ಮಹಾದೇವಿ ಅಂಗಡಿ ಕೊಪ್ಪಳ ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಎಲ್ಲ ಕೇಳುಗರಿಗೆ, ಎಲ್ಲ ಸ್ನೇಹಿತರಿಗೆ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಆಗಿರುವಂತಹ ಈ ಸ್ನೇಹಿತರ ದಿನಾಚರಣೆ ನಿಮಗೂ ಕೂಡ ಸ್ನೇಹಿತರ ದಿನಾಚರಣೆ ಅಂತ ಅವ್ರಿಗೂ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಬಂದಿದೆ, ಇವನೇ ಸತೀಶ್ ಗೌಡ್ರು ಕೊಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ, 100 ಸಂಬಂಧಗಳಿಗಿಂತ ಒಬ್ಬ ಆತ್ಮೀಯ ಗೆಳೆಯ ಉತ್ತಮ. ಇಂತಹ ಗೆಳೆಯ ಎಲ್ಲರಿಗೂ ಇರಲಿ. ಇವತ್ತು ನಾನು ಯಾವುದೇ ಜಿಲ್ಲೆಗೆ ಹೋದರೂ ಗೆಳೆಯರಿದ್ದಾರೆ ಮೇಡಮ್, ನಾನು ಆ ಕಡೆ ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು, ನನ್ನೇ ಕಾಯ್ತಿರ್ತಾರೆ, ಇದೇ ನನ್ನ ಸಂಪಾದನೆ ಅಂತ ಸತೀಶ್ ಗೌಡ್ರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಕೂಡ ಯಾರಿಗಾದ್ರು ಕರೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ಗೆ ಸಂದೇಶ ಕಳಿಸ್ಬೇಕು ಅಂದರೆ 0802228126 ಕಾಲ್ ಮಾಡಬಹುದು.

0: ಹುಚ್ಚ ಅನ್ಬೋದು, ಕುಟುಂಬ ಅನ್ಬೋದು, ಆಸರೆ ಅನ್ಬೋದು ಅಲ್ವಾ, ಸ್ನೇಹದ ಸಾವಿರ ಕತೆಗಳನ್ನ ಹೇಳ್ಬೋದು. ಇಂಥದೇ ಒಂದು ಕತೆ ಹೇಳಕ್ಕೆ ನಮ್ಗೆ ಒಬ್ರು ಕಾಲರ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
1: ನಾನು ಸ್ಫೂರ್ತಿ ಅಂತ ಮೇಡಮ್.
0: ಹಾ ಹಾ, ಸ್ಫೂರ್ತಿ ಅವರೇ ಹೇಳಿ.
1: ಮೇಡಮ್ ಸ್ನೇಹ, ಆಕ್ಚುಲಿ ನಾನು ನನ್ನ ಬ್ಲೈಂಡ್ ಪರ್ಸನ್ ಮೇಡಮ್. ನಿಮಗೆ ಕಾಲ್ ಸಿಕ್ಕಿರೋದೇ ನಂಗೆ ತುಂಬಾ ಖುಷಿಯಾಗಿದೆ ಮೇಡಮ್.
0: ನೀವು ನಮಗೆ ಕಾಲ್ ಮಾಡಿದ್ದು ಬಹಳ ಸಂತೋಷ ಆಯ್ತು ಸ್ಫೂರ್ತಿ ಅವರೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನಾಚರಣೆಯ ಶುಭಾಶಯ.
1: ಥ್ಯಾಂಕ್ ಯು ಮೇಡಮ್. ನನ್ನ ಎಲ್ಲ ಸ್ನೇಹಿತರಿಗೂ, ಎಲ್ಲ ಎಲ್ಲೆಲ್ಲಿದ್ದಾರೆ, ನಾನು ತುಂಬಾ ವರ್ಷದಿಂದ ಬೆಂಗಳೂರಲ್ಲಿ ಇರೋದು, ನನ್ನ ಟೆಂತ್ ಮುಗ್ದಾಗಿಂದ ಎಲ್ಲಾ ಫ್ರೆಂಡ್ಸಿಗೂ ನಾನು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತೀನಿ ಮೇಡಮ್.
0: ಯಾಕೆ
1: ಅಂತಂದ್ರೆ, ಈ ಬೆಂಗಳೂರಲ್ಲಿ ಒಂಥರ, ಬೆಂಗಳೂರು ಒಂಥರ ನಮ್ಗೆ ತವ್ರ ಮನೆ ಇದ್ದಂಗೆ, ಮತ್ತೆ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ನಾವು ಬಸ್ ಇಳಿದ ತಕ್ಷಣ ನಮ್ಗೊಂದೊಂದು ಹೆಜ್ಜೆಗೂ ನಮಗ್ ಒಬ್ಬ ಫ್ರೆಂಡ್ಸ್ ಬೇಕಾಗ್ತಾರೆ. ಅವ್ರು ನಮ್ಮನ್ನ ಕೈ ಇಟ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ, ಅದ್ರಷ್ಟು ಮುಖ್ಯವಾದದ್ದು ಯಾವ್ದು ಇಲ್ಲ ಮೇಡಮ್.
0: ನೋಡಿ ನೋಡಿ,
1: ನನ್ನ ಹಾಸ್ಟೆಲ್ ಮೇಟ್ಸ್ ನನಗೆ ಫ್ರೆಂಡ್ಸ್, ನನ್ನ ರೂಮ್ ಮೇಟ್ಸ್ ನನ್ಗಿನ ಸೀನಿಯರ್ ನನಗೆ ಫ್ರೆಂಡ್ಶಿಪ್ ಫ್ರೆಂಡ್ ಆಗಿ ಕಾಣ್ತಾರೆ. ಹಂಗಾಗಿ ನನ್ ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಇಷ್ಟ ನಂಗೆ. ನನ್ ಫ್ರೆಂಡ್ಸ್ ಅಂದ್ರೆ ಮೇಡಮ್, ಒಂದೇ ಒಂದ್ ಹಂಚ್ಕೋಬೇಕಂತಂದ್ರೆ, ನನ್ಗೆ ತುಂಬಾ ಫ್ರೆಂಡ್, ತುಂಬಾ ಆತ್ಮೀಯ ಗೆಳತಿ ಅಂದ್ರೆ ಮಾನಸ್ ಅಂತ. ಅವಳು ನಾನು ಕಾಲೇಜಿಂದ ಇದುವರೆಗೂ ನಂದು ಏನೇ ಪರ್ಸನಲ್ ಇದ್ರು ಅವಳೇ, ಅವಳಿಗೆ ಹೇಳ್ತೀನಿ, ಅವಳ್ದು ಏನೇ ಇದನ್ನು ನನಗೆ ಹೇಳ್ತಾಳೆ ಮೇಡಮ್. ಅಷ್ಟು ನಾವಿಬ್ರು, ನನ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಮಾನಸ ಮೇಡಮ್.
0: ಓ, ತುಂಬಾ ಧನ್ಯವಾದ ಮಾನಸ ಅವ್ರಿಗೆ. ಸೊ ಸ್ಫೂರ್ತಿ ಅವರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಂದೇಶ ಕಳಿಸಿದ್ದಾರೆ. ಎಷ್ಟು ಸಂತೋಷ ಆಯ್ತು ಸ್ಫೂರ್ತಿ ಅವರೇ, ನೀವು ನಮ್ಗೆ ಕರೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮಗೆ ಹೀಗೆ ಒಳ್ಳೇದಾಗಲಿ, ನಿಮಗೆ ಇನ್ನ ಜೀವನದಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಲಿ, ನಿಮ್ಮ ಬಾಳು ಬೆಳಗಾಗಲಿ ಅಂತ ಅಂತ ಇವತ್ತಿನ ಫ್ರೆಂಡ್ಶಿಪ್ ಡೇಗೆ ನಿಮಗೋಸ್ಕರ ಈ ಹಾಡು. ಓಕೆನಾ? ಬೈ ಬೈ.

ನಮ್ಮ ಸ್ನೇಹಿತರನ್ನ ಒಂದೇ ಪದದಲ್ಲಿ ನಾವೇನಾದರೂ ಡಿಸ್ಕ್ರೈಬ್ ಮಾಡಬೇಕು, ಹೇಳಬೇಕು ಅಂದರೆ ತುಂಬ ಕಷ್ಟ. ನಂಬಿಕೆ ಅನ್ಬೋದು, ಶಕ್ತಿ ಅನ್ಬೋದು, ನಗು ಅನ್ಬೋದು, ಸಮ್ಟೈಮ್ಸ್ ಹುಚ್ಚು ಅನ್ಬೋದು.

ಸ್ನೇಹಿತರ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡುವ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಬಹುಶಃ ಅದಕ್ಕೆ ಸ್ನೇಹ ಇಷ್ಟು ವಿಶೇಷ. ಇಂದಿನ ಈ ಸ್ನೇಹ ದಿನದಂದು ಒಂದು ಸಣ್ಣ ನಗು, ಒಂದು ಹಳೆಯ ನೆನಪು, ಒಂದು ಪ್ರೀತಿಯ ಕರೆ ಯಾರದೋ ದಿನವನ್ನು ತುಂಬ ಸುಂದರವಾಗಿಸಬಹುದು. ಯಾಕಂದರೆ ಸ್ನೇಹ ಎಂದಿಗೂ ಹಳೆಯದಾಗುವುದಿಲ್ಲ, ಹಳೆಯದಾಗುವುದು ಕ್ಯಾಲೆಂಡರ್ ಮಾತ್ರ. ಹಾಗೆ ಉಮಾಶಂಕರ್ ಹೆಚ್ ಎಂ ಟಿ ಲೇಔಟ್ನಿಂದ ಒಂದು ವಿಶೇಷವಾದ ಸಂದೇಶ ಕಳಿಸಿದ್ದಾರೆ. ನನ್ನ ಓಲ್ಡ್ ಫ್ರೆಂಡ್ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಅವಳಿಗೆ ವಿಶ್ ಕಳಿಸಿ. ನಾವಿಬ್ಬರು 50 ವರ್ಷಗಳ ಹಿಂದೆ KR ನಗರದ PWD ಕ್ವಾರ್ಟರ್ಸ್ನಲ್ಲಿ ಇದ್ವಿ. ಒಂದೇ ಒಂದ್ಸಲ ನಾನು ಅವ್ರನ್ನ ನೋಡಬೇಕು ಅಂತ ಆಸೆ. ಶಾರದಾ KR ನಗರದವರು ಎಲ್ಲಿದ್ರು, ಉಮಾಶಂಕರ್ ಅವರಿಗೆ ಸಂದೇಶ ಕಳಿಸಿ. ಉಮಾಶಂಕರ್ 873@gmail.com ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಉಮಾಶಂಕರ್ ಹೆಚ್ ಎಂ ಟಿ ಲೇಔಟ್ನಿಂದ ಅವರ ಫ್ರೆಂಡು ಶಾರದಾಗೋಸ್ಕರ 50 ವರ್ಷ ಆಯಿತು ನಿಮ್ಮನ್ನ ನೋಡಿ, ನೀವು ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಅವರಿಗೆ ಸಂದೇಶ ಕಳಿಸಿ ಉಮಾಶಂಕರ್ 873@gmail.com ಅಂತ ಹೇಳಬೇಕು. ಹಾ ಸ್ನೇಹಿತರೆ, ನಿಮ್ಮಲ್ಲಿ ಹಲವರನ್ನು ನಾನು ಎಂದಿಗೂ ಭೇಟಿ ಮಾಡೇ ಇಲ್ಲ, ಮುಖಾಮುಖಿಯಾಗಿ ಮಾತನಂತೂ ಆಡೇ ಇಲ್ಲ. ಆದರೂ ನಮ್ಮ ನಡುವೆ ಬೆಸೆದಿರುವ ಬಾಂಧವ್ಯ ಮಾತ್ರ ತುಂಬ ವಿಶೇಷ. ಪ್ರತಿದಿನ ನಿಮ್ಮ ಸಂದೇಶ, ನಿಮ್ಮ ಕರೆ, ನಿಮ್ಮ ಪ್ರೀತಿ ಇವೆಲ್ಲವೂ ನೀವು ಕೇವಲ ಶ್ರೋತೃಗಳಲ್ಲ, ನನ್ನ ಸ್ನೇಹಿತರು ಎಂಬ ಭಾವನೆ ತುಂಬ ಮೂಡಿಬಂದಿದೆ. ಕೆಲವೊಮ್ಮೆ ನಮ್ಮಿಂದ ತುಂಬ ಸಣ್ಣ ಪುಟ್ಟ ತಪ್ಪು ಆಗುತ್ತೆ, ದೊಡ್ಡ ತಪ್ಪು ಆಗುತ್ತೆ, ಮಾತು ತಡವರಿಸಬಹುದು. ಆದರೆ ನೀವು ಅದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಿದ್ದೀರಾ, ಪ್ರೋತ್ಸಾಹ ನೀಡಿದ್ದೀರಾ, ಯಾವಾಗಲೂ ನಮ್ಮ ಜೊತೆ ನಿಂತಿದ್ದೀರಾ. ಅದಕ್ಕಾಗಿ ಇಂದು ಈ ಸ್ನೇಹ ದಿನದಂದು ಹೃದಯಪೂರ್ವಕವಾಗಿ ಒಂದೇ ಒಂದು ಮಾತು ನಾನು ಹೇಳಬೇಕು. ನನ್ನ ಪ್ರತಿಯೊಬ್ಬ ಶ್ರೋತೃಗೂ ಧನ್ಯವಾದ. ನೀವು ಕೇವಲ ನಮ್ಮ ಕಾರ್ಯಕ್ರಮವನ್ನು ಕೇಳುವವರಲ್ಲ, ನೀವು ನಮ್ಮ ಸ್ನೇಹಿತರು, ನಮ್ಮ ಶಕ್ತಿ, ನಮ್ಮ ಕುಟುಂಬ. ನಿಮ್ಮ ಈ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ಸ್ನೇಹ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು RJ ಶಾಂತಲಾ. ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 5:01:15. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ. ಹಾಗೆ ಎಲ್ಲರಿಗೂ ಸ್ನೇಹಿತರ ದಿನದ ಶುಭಾಶಯಗಳು.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
2: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
1: ಅದು ನೋಡ್ಕೊಂಡು
0: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮ್ಮನ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
6: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
5: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
6: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
7: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಆತ್ಮೀಯರೇ, ಇವತ್ತು ಸ್ನೇಹಿತರ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ, ಆಗಸ್ಟ್ 2. ತಾವೆಲ್ಲರೂ ನಮ್ಮೊಟ್ಟಿಗೆ ತಮ್ಮ ಸ್ನೇಹಿತರ ಬಗ್ಗೆ ಮಾತನಾಡಬಹುದು, ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2703-40 ಅಥವಾ 2703-350. ಎಸ್ಟಡಿ ಕೋಡ್ ಸಂಖ್ಯೆ 08352. ಬನ್ನಿ ನಮ್ಮ ಫಸ್ಟ್ ಕಾಲರ್. ನಮಸ್ತೆ.
10: ಹಲೋ, ನಮಸ್ತೆ.
9: ಆಕಾಶವಾಣಿ ವಿಜಯಪುರ.
10: ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ ಮಾತಾಡ್ತೀನಿ.
9: ನಮಸ್ತೆ, ನಮಸ್ತೆ ಸರ್, ಹೇಳಿ ಸರ್.
10: ನಮಸ್ಕಾರ. ನಮ್ಮ ಜೀವನದಲ್ಲಿ ಸ್ನೇಹಿತರ ಪಾತ್ರ ಅತಿ ಮಹತ್ವದ್ದಾಗಿರ್ತದೆ. ಯಾಕಂದ್ರೆ ಸ್ನೇಹಿತರಂದ್ರೆ ನಮ್ಮ ನಮ್ಮ ಬಾಹುಬಂಧು ಇದ್ದ ಸ್ನೇಹಿತರಂದ್ರೆ ನಮ್ಮ ಸಹೋದರರು ಇದ್ದ ಹಾಗೇನೆ. ನಮ್ಮ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಆಗುವಂತ ಒಳ್ಳೆಯ ಸ್ನೇಹಿತರು ನಮ್ಗೆ ಅತಿ
9: ಅವಶ್ಯ.
10: ಪರಿಪೂರ್ಣ ಆಗುತ್ತದೆ, ಅರಳುತ್ತದೆ. ಕೆಟ್ಟ ಸ್ನೇಹಿತರಿಂದ ನಮ್ಮ ಜೀವನ ಹಾಳಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಸ್ನೇಹ ಮಾಡುವಾಗ ಒಳ್ಳೆಯವ್ರ ಜೊತೆ ಸ್ನೇಹ ಮಾಡಬೇಕು. ಮತ್ತೆ ಒಳ್ಳೆಯವ್ರು ಸಿಗದೇ ಇದ್ರೆ ನಮ್ಮಷ್ಟಿಗೆ ನಾವಿರೋದು ಬಹಳ ಒಳ್ಳೆಯದು. ಕೆಟ್ಟ ಸ್ನೇಹಿತರಕ್ಕಿಂತಲೂ ಒಳ್ಳೆಯ ಸ್ನೇಹಿತರಿಗೂ ಬಹಳ ಅತಿ ಅವಶ್ಯ. ನನ್ನ ಜೀವನದಲ್ಲಿ ಸುಮಾರು 40 ಹಿಂದೆ ಒಬ್ಬ ಪ್ರಕಾಶ್ ಅಂತ ಒಬ್ಬ ಸ್ನೇಹಿತ ಇದ್ದ. ಆತ ಈಗ ಇಲ್ಲ, ಆದ್ರೂ ಕೂಡ ಅವನ ಸ್ನೇಹದ ಒಂದು ಒಡನಾಟ ನಾನು ಮರೆಯದ ಹಾಗೆ. ಅಷ್ಟು ಒಳ್ಳೆಯವನಾಗಿದ್ದ, ನನಗೆ ಮಾರ್ಗದರ್ಶಿಯಾಗಿದ್ದ. ಅಂತ ಒಂದು ಸ್ನೇಹಿತನನ್ನ ಪಡೆದದ್ದು ನನ್ನ ಭಾಗ್ಯ ಅಂತ ನಾನು ಹೇಳ್ತೇನೆ.

0: ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಹೇಳುವುದೇನೆಂದರೆ, ಸ್ನೇಹ ಮಾಡುವಾಗ ಒಳ್ಳೆಯ ಜೊತೆ ಸ್ನೇಹ ಮಾಡಬೇಕು. ನಮ್ಮನ್ನು ಹಾಳು ಮಾಡುವಂತ, ನಮ್ಮನ್ನು ಕೆಟ್ಟ ಹಾಗೆ ಎಳೆಯುವಂತ ಸ್ನೇಹಿತರ ಜೊತೆ ಮಾಡಬಾರದು, ಮಾಡಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು.
1: ಹೌದು, ಖಂಡಿತ ಸರ್, ಖಂಡಿತ.
0: ನಮಸ್ಕಾರ.
1: ನಮಸ್ತೆ ಸರ್, ನಮಸ್ತೆ, ಮತ್ತೊಮ್ಮೆ ಕರೆ ಮಾಡಿ. ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಆಕಾಶವಾಣಿ ವಿಜಯಪುರ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು?
2: ಬಸವರಾಜ್ ಹತ್ತಿರಕ್ಕೆ. ಬಂತನಾಳದಿಂದ.
1: ಬಂತನಾಳದಿಂದ ಬಸವರಾಜ್ ಅವರು. ಸ್ನೇಹಿತರ ದಿನದ ಶುಭಾಶಯಗಳು ಬಸವರಾಜ್ ಅವರಿಗೆ. ಹೇಳಿ. ಹಲೋ.
2: ಹಲೋ.
1: ಹಾ, ಮಾತಾಡಿ ಬಸವರಾಜ್ ಅವರೇ. ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಆಯ್ಕೆ ನಾವು ಮಾಡ್ಕೋಬೇಕು. ಹೌದು. ರೇಡಿಯೋ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಬಿಡಿ. ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀರಾ? ಹಾ, ಮಾತಾಡಿ. ಮಾತಾಡಿ ಮಾತಾಡಿ ಮಾತಾಡಿ.
2: ಫ್ರೆಂಡ್ಸ್ ಎಲ್ಲ ಇರ್ತಾರೆ.
1: ಹಾ,
2: ನಮ್ಮ ಒಂದು ಪ್ರಕಾರ ಒಳ್ಳೆ ಮಾಡ್ಕೊಂಡು.
1: ಓಕೆ ಬಸವರಾಜ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ.
2: ನಮಸ್ಕಾರ.

0: ಹಲೋ ಮೇಡಮ್.
1: ನಮಸ್ತೆ.
0: ನಮಸ್ಕಾರ ಮೇಡಮ್.
1: ನಮಸ್ತೆ
0: ನಮಸ್ತೆ
1: ಮೇಡಮ್.
0: ವಿಜಯಪುರ ಪ್ರಮುಖ ಕುಲಗಳು ಮಾತಾಡ್ತಾರೆ.
1: ಗೊತ್ತಾಯ್ತು ಗೊತ್ತಾಯ್ತು.
0: ಸ್ನೇಹಿತರ ದಿನ ಬಹಳ ಒಳ್ಳೆ ವಿಷಯ ಕೊಟ್ಟಿದ್ರು ಮೇಡಮ್.
1: ಒಳ್ಳೆ ವಿಷಯ ಇದೆ ಇವತ್ತು, ನಾನೇನು ಕೊಟ್ಟಿಲ್ಲ
0: ಸ್ನೇಹಿತರ.
1: ಓಕೆ, ತಮಗೂ ಶುಭಾಶಯ ಕುಲಕರ್ಣಿ ಅವರೇ, ಮಾತಾಡಿ.
0: ಇಲ್ಲ ಮೇಡಮ್, ಇದು ಮೇಡಮ್ ಸ್ನೇಹಿತರಂದ್ರೆ ಬಾಲ್ಯದಿಂದ ಬರ್ಬೇಕು ಮೇಡಮ್. ಅಂದ್ರೆ ಬಾಲ್ಯದಿಂದ ಬಂದ್ರೆ ನಮ್ಮ ಕಷ್ಟ ಸುಖಗಳನ್ನ ಅವ್ರ ಮುಂದೆ ಅವ್ರ ಕಷ್ಟ
1: ಬಾಲ್ಯದಿಂದ ಬಂದಿದ್ದು ಅಮರವಾಗಿ ಉಳಿತದೆ,
0: ಅಮರವಾಗಿ ಉಳಿತದೆ ಮೇಡಮ್. ಆಮೇಲೆ ನಮ್ಮ ಕಷ್ಟ ಕಾಲದಲ್ಲಿ ಅವ್ರ ಕಷ್ಟ ಕಾಲ ನಾವು ನಮ್ಮ ಕಷ್ಟ ಆದಾಗ ನಿಜವಾದ ಗೆಳೆಯನೇ ಮೇಡಮ್.
1: ಹೌದು ಖಂಡಿತ, ಆ ಬಾಂಡಿಂಗ್ ಬೇರೆ. ಬಾಲ್ಯದ ಸ್ನೇಹಿತರ ಒಡನಾಟಿಗಿನ ಏನದು ಬಾಂಡಿಂಗ್ ಅಂತಾರಲ್ಲ, ಅದೇ ಆ ವಿಷಯನೇ ಬೇರೆ.
0: ಇಲ್ಲ ಮೇಡಮ್, ಮೇಡಮ್ ಫ್ರೆಂಡ್ಸ್ ಇಸ್ ಸೆಕೆಂಡ್ ವೈಫ್ ಅಂತ ಕರಿತಾರೆ ಮೇಡಮ್. ಇನ್ನೊಂದು ಅರ್ಥ ಇಲ್ಲ ಸರ್, ಯಾಕಂದ್ರೆ ಅಷ್ಟ ಜೀವಕ್ಕೆ ಜೀವ ಇರ್ತಾರೆ ಮೇಡಮ್. ಆ ತರ ಫ್ರೆಂಡ್ಸ್ ಇದ್ರೆ ನಿಜವಾದ ಒಳ್ಳೇದು ಮೇಡಮ್.
1: ಹೌದು,
0: ನಮ್ಗೆ ಯಾವ್ದೇ ತೊಂದರೆ ತಾಪತ್ರೆಗಳು ಏನಪ್ಪ ಏನು ಕೇಳಿ ನಾವು ಮನೆಯಲ್ಲಿ ಹೇಳೋದಕ್ಕಿಂತ ಅವ್ರಿಗೆ ನಾವು ಜಾಸ್ತಿ ಹೇಳ್ತಿರ್ತೀವಿ ಮೇಡಮ್. ನಿಜವಾದ ವಿಷಯಗಳನ್ನ ಹೇಳಿ ಅದಕ್ಕೆ ಪರಿಹಾರ ಕೊಡ್ತಿರ್ತಾರೆ ಮೇಡಮ್. ಅದಕ್ಕೆ ನಮ್ಗೆ ಪರಿಹಾರ ಇದು ಮಾಡ್ತಾರೆ ಮೇಡಮ್.
1: ಹೌದು, ಕೆಲವೊಂದು ವಿಷಯಗಳನ್ನ ಅಪ್ಪ ಅಮ್ಮನೊಟ್ಟಿಗೆ ಹಂಚ್ಕೊಳ್ಳಕ್ ಆಗೋದಿಲ್ಲ,
0: ಮನೆಯವ್ರ ಹೆಣ್ಣು ಹೇಳ್ಕಂತ ಅವ್ರ ಮುಂದೆ ಹೇಳ್ತಾರೆ. ಈಗ ನೋಡಿ ಮೇಡಮ್, ಇದು ಇದೆ ವಿಷ್ಣುವರ್ಧನ ಅಂಬರೀಶ್ ಅವರು ದಿಗ್ಗಜರು ಅಂತ ಹೇಳಿ ಸಿನಿಮಾ ಮಾಡಿದ್ರು ಮೇಡಮ್. ಅದು ಹಾಡಿದೆ ಅಲ್ಲ ನೋಡಿ ಮೇಡಮ್, ಅದು
1: ಕುಚ್ಚಿಕ್ಕು ಕುಚ್ಚಿಕ್ಕು
0: ಕುಚ್ಚಿಕ್ಕು ಕುಚ್ಚಿಕ್ಕು, ಯಾಕೆ ಆ ಅರ್ಥಲ್ಲೇ ಮಾಡಿದಾರೆ ಮೇಡಮ್. ಅದನ್ನ ಅದೇ ಅರ್ಥಲ್ಲೇ ಬಂದಿದೆ ಮೇಡಮ್. ಅದು
1: ಹೌದು ಹೌದು,
0: ನಿಜವಾದ ಜೀವದ ಗೆಳೆಯರು ಅವ್ರು ಮೊದಲು ಇದ್ರು ಮೇಡಮ್ ಅವ್ರು.
1: ಹೌದು ಹೌದು,
0: ಯಾಕಂದ್ರೆ ಆಡುವ ಹಂಸ ಲೆಕ್ಕ ಅವ್ರು ಬರ್ದಾರೆ ಮೇಡಮ್. ಅದನ್ನ ನಿಜವಾದ ಹಾಡು ಕೇಳಿದ್ರೆ ಕಣ್ಣೀರ್ ಬರ್ಬೇಕು ಸರ್. ಆ ತರ ಗೆಳೆತನದ ಬಗ್ಗೆ ವಿವರಿಸಿ ಹಾಡನ್ನ ಬರ್ದಾರೆ ಮೇಡಮ್. ಅದು
1: ಹೌದು ಹೌದು,
0: ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ ಮೇಡಮ್.
1: ಹೌದು,
0: ಈ ತರ ಏನೋ ಸ್ನೇಹಿತರಿದ್ರು ಮೇಡಮ್, ಎಂತ ಜೀವನ ಅದು ಕಷ್ಟ ಬಂದ್ರು ನಮ್ಗೆ ಸಾಲ್ವ್ ಆಗಿ ಹೋಗ್ತದೆ ಮೇಡಮ್. ಅದು ಸ್ನೇಹಿತರ ದಿನ ಅಂತ ಹೇಳಿ ನಾವು ಅದನ್ನೇ ನೆನೆಸ್ಬೇಕು ಮೇಡಮ್ ಯಾವತ್ತು.
1: ಹೌದು ಹೌದು, ಓಕೆ.
0: ಕೊನೆಯವರೆಗೆ ಅಂದ್ರೆ ಅಂತ್ಯ ಸಾವಿನವರೆಗೂ ಬರುವವರು ನಿಜವಾದ ಸ್ನೇಹಿತರು ಮೇಡಮ್.
1: ಸ್ನೇಹಿತರು, ಹೌದು ಹೌದು.
0: ಥ್ಯಾಂಕ್ಸ್ ಮೇಡಮ್.
1: ಓಕೆ, ಧನ್ಯವಾದ.
0: ಒಳ್ಳೆ

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮವನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:14:38. ನೀವು ಟ್ಯೂನ್ ಮಾಡಿದ್ದೀರಿ 101.8 MHz ಕಂಪನಾಂಕಗಳನ್ನು. ಇವತ್ತು ಆಗಸ್ಟ್ 2 ಸ್ನೇಹಿತರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕರೆಯನ್ನು ಸ್ವೀಕರಿಸುವ ಮುನ್ನ ಒಂದು ಪ್ರಕಟಣೆಯನ್ನ ಆಲಿಸ್ಬಿಡೋಣ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ವಿಜಯಪುರ.
5: ಹಲೋ ಮೇಡಮ್,
3: ನಮಸ್ತೆ. ಜಗಾತಿ ಅವರಿಗೆ
5: ನಮಸ್ಕಾರ ಮೇಡಮ್. ಸುಧೀಂದ್ರ ಜಗಾತಿ.
3: ಮಾತಾಡಿ ಸರ್.
5: ವಿಶ್ವ ಸ್ನೇಹಿತರ ದಿನದ ಶುಭಾಶಯಗಳು ಮೇಡಮ್.
3: ತಮಗೂ ಶುಭಾಶಯ.
5: ಮನುಷ್ಯನ ಜೀವನದಲ್ಲಿ ಸ್ನೇಹಿತರು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಮೇಡಮ್. ಸ್ನೇಹಿತರು ಒಂದು ದೇವರು ಕೊಟ್ಟಂತಹ ಕೊಡುಗೆ ಅಂತ

0: ನಾನು ಹೇಳ್ತೇನೆ.
1: ಒಬ್ಬ
0: ಸ್ನೇಹಿತ ಒಬ್ಬ ಮನುಷ್ಯನ ಜೀವನವನ್ನ ಬದಲಾಯಿಸಬಹುದು, ಒಳ್ಳೆಯದನ್ನ ಮಾಡಬಹುದು. ಒಬ್ಬ ಸ್ನೇಹಿತ ಒಬ್ಬ ಮನುಷ್ಯನ ಜೀವನ ಹಾಳು ಮಾಡಬಹುದು.
1: ಹೌದು,
0: ನನಗೆ ಅನ್ಸ ಮಟ್ಟಿಗೆ ಒಬ್ಬ ಸ್ನೇಹಿತರ ಪೂರ್ತಿ ಸಹಾಯವನ್ನ ಮಾಡಿ ಅವರ ಕುಟುಂಬವನ್ನ ಒಂದು ಒಳ್ಳೆ ಮಟ್ಟಕ್ಕೆ ತರುವಂತಗೆ ಸ್ನೇಹಿತರು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾರೆ ಮೇಡಮ್. ಯಾಕಂದ್ರೆ ಮನೆ ಒಬ್ಬ ಸ್ನೇಹಿತ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಸ್ನೇಹಿತ ಆತ ಕಷ್ಟ ನಷ್ಟಗಳಿಗೆ ಸಹಾಯ ಮಾಡಬೇಕು.
1: ಹೌದು,
0: ಅವನೇ ನಿಜವಾದ ಸ್ನೇಹಿತ.
1: ಹೌದು, ಖಂಡಿತ.
0: ಏನೇ ಸಮಸ್ಯೆ ಬಂದ್ರು ನಾವು ಮನೆಯಲ್ಲಿ ಹೇಳ್ಕೊಳ್ಳಲ್ಲ ಮೇಡಮ್, ತಂದೆ ತಾಯಿ ಮುಂದೆ ಹೇಳ್ಕೊಳ್ಳಲ್ಲ, ಅಕ್ಕಂದಿರ ಮುಂದೆ ಹೇಳ್ಕೊಳ್ಳಲ್ಲ, ಅಣ್ಣ ತಮ್ಮಂದ್ರ ಮುಂದೆ ಹೇಳ್ಕೊಳ್ಳಲ್ಲ, ಸ್ನೇಹಿತರ ಮುಂದೆ
1: ಹೇಳ್ಕೊತೀವಿ. ಹೌದು ಹೌದು.
0: ಆದ್ರೆ ಒಂದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೇನೆ ಮೇಡಮ್, ಸ್ನೇಹ ಸಂಬಂಧ ಶಾಶ್ವತವಾಗಿರ್ಬೇಕಾದ್ರೆ ಅದ್ರೊಳಗೆ ದುಡ್ಡಿನ ವ್ಯವಹಾರ ಮಾಡಬಾರ್ದು. ನಾವು ಅವರಿಗೆ ದುಡ್ಡನ್ನ ಕೊಡಬಾರ್ದು, ಅವ್ರು ನಮಗೆ ದುಡ್ಡನ್ನ
1: ಇಟ್ಕೋಬಾರ್ದು.
0: ಸಹಾಯವನ್ನ ಮಾಡ್ಬೇಕು, ಏನಾದ್ರೂ ವಸ್ತುಗಳು ಬೇಕಂದ್ರೆ ಅವರಿಗೆ ಕೊಡಿಸಿಕೊಡ್ಬೇಕೆ ಹೊರತು ಇದೇ ಸ್ನೇಹವನ್ನ ಕೆಡಿಸತ್ತೆ.
1: ಹೌದು, ಖಂಡಿತ. ಹೌದು,
0: ನಾವು ಅದಕ್ಕೆ ಬಿಟ್ಕೊಳ್ತಾ ಇದ್ದೇವೆ, ಒಳ್ಳೆ ಸ್ನೇಹಿತರು ಸಿಗ್ಬೇಕು. ಒಂದು ಗಾದಿ ಮಾತಿದೆ ಮೇಡಮ್, ಪುರಂದರದಾಸರು ಹೇಳಿದ್ದಾರೆ, ಜಾಲಿಯ ಮರದಂತೆ ದುರ್ಜನರು ಜಾಲಿಯ ಮರದಂತೆ. ಹೀಗೆ ಜನರು ಜಾಲಿಯ ಮರದಂತೆ ನಮ್ಮ ಜೀವನವನ್ನ ಹಾಳು ಮಾಡ್ತಾರೆ. ಅದಕ್ಕೆ ನಾವು ಒಳ್ಳೆಯವರ ಸ್ನೇಹಿತರ ಮಾಡೋಣ, ಸಜ್ಜನರ ಸ್ನೇಹಿತರ ಸ್ನೇಹವನ್ನ ಬಯಸೋಣ, ಅವರ ಒಳ್ಳೆಯ ಗುಣಗಳನ್ನ ನಾವು ಪಡ್ಕೊಳ್ಳೋಣ.
1: ಮಾತಾಡಿ, ಕೇಳಿಸ್ತಾ ಇದೆ ಜಗತ್.
0: ನಮ್ಮ ಜೀವನವನ್ನ ನಾವು ಸಾರ್ಥಕಗೊಳಿಸೋಣ, ಸಂತೋಷವಾಗಿ ಕಲಿಯೋಣ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಮೇಡಮ್.
1: ಓಕೆ, ತುಂಬಾ ಒಳ್ಳೆ ಮಾತನಾಡಿದ್ರಿ, ಧನ್ಯವಾದ.
0: ಒಳ್ಳೆ ಸ್ನೇಹಿತರು ಸಿಗಲಿ, ಅವರ ಜೀವನ ಹೊಸ ಬೆಳಕು ಮೂಡಲಿ ಅಂತ ನಾನು ಬೇಡ್ಕೋತೇನೆ.
1: ಓಕೆ, ಧನ್ಯವಾದ ಜಗತಿ ಅವರಿಗೆ. ನಮಸ್ತೆ,
0: ವಿಶ್ವಾಸ್ನೇಹಿ ಶುಭಾಶಯಗಳು.
1: ತಮಗೂ ಶುಭಾಶಯ. ನಮಸ್ತೆ.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಆಕಾಶವಾಣಿ ವಿಜಯಪುರ. ನಮಸ್ತೆ.
2: ನಮಸ್ತೆ.
1: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹುಣಸ್ಯಾಳದಿಂದ. ಸುಧಾ ಅವ್ರ ಏನ್ ಮಾಡ್ಕೊಂಡಿರೋದು? ಇದೇ ಮೊದಲನೇ ಬಾರಿನಾ ಕರೆ ಮಾಡ್ತಾ ಇರೋದು ನೀವು? ಮಾಡ್ತಿದ್ದೀರಿ, ನಾನ್ ಮಾತಾಡಿಲ್ಲ ಅನ್ಸುತ್ತೆ ನಿಮ್ ಜೊತೆ, ಇದೇ ಮೊದಲನೇ ಬಾರಿ ಅನ್ಸುತ್ತೆ. ಓಕೆ, ಇವತ್ತು ಸ್ನೇಹಿತರ ದಿನವನ್ನ ಆಚರಣೆ ಮಾಡ್ತಾ ಇದೀವಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೇನಾದ್ರು ಹೇಳ್ತೀರಾ? ತಮ್ಮ ಸ್ನೇಹಿತೆ ಸ್ನೇಹಿತ ಯಾರಾದ್ರೂ ಇದ್ರೆ ಹೇಳ್ತೀರಾ?
2: ಅವ್ರ ಮುಂದೆ ಇದ್ದದ್ದು ಹಿಂಗ್ ಏನ್ ಗುಟ್ಟಿತ್ತು ಇತ್ತಂದ್ರೆ ಹೇಳಾಕ ಇದಾಗ್ತೈತ್ರಿ, ತಾಯಿ ತನಿಗೆ
1: ಹೈಸಿರ್ತಾರೆ,
2: ಫ್ರೆಂಡ್ ಅಂದ್ರ ಹಂಗಿರ್ತೈತ್ರಿ, ಅಂದ್ರು ಏನಿದ್ರು
1: ಹೇಳ್ಕೊಳ್ಳಿದ್ರಿ. ಸುಧಾ ಅವ್ರೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು?
3: ನಮಸ್ತೆ.
1: ನಮಸ್ತೆ.
3: ಲಿಂಗಸೂರು ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ ಮಾತಾಡ್ತಿರೋದು.
1: ಹೇಳಿ ಸರ್.
3: ಸ್ನೇಹಿತರ ಬಗ್ಗೆನಾ?
1: ಹೌದು ಸರ್.
3: ಇಬ್ಬರು, ನಾನು ನನ್ನ ಸ್ನೇಹಿತ ಇಬ್ಬರು ಓಡುತ್ತಿರುವಾಗ ನಾ ಬಿದ್ದರೆ ಮೊದಲೇ ಅಳುವವನೇ ನಿಜವಾದ ಸ್ನೇಹಿತ.
1: ಅಂದ್ರೆ
3: ನನಗ್ ನೋವಾಗಬೇಕಲ್ಲ.
1: ಹೌದು,
3: ಅವರಿಗಿಂತ ಮೊದಲು ಹೇಳ್ತಾನಂದ್ರ ಆತ ನಿಜವಾದ ಸ್ನೇಹಿತ. ಇವತ್ ಬಿದ್ರ ಅಪಾಸನೆ ಮಾಡಿ ನಗೋರದಾರ. ಇವತ್ತ ಹಣ ಅಂತಸ್ತು ಅಧಿಕಾರ ಮುಖ ನೋಡಿ ಮೊಳ ಹಾಕೋರು ಸ್ನೇಹ ಮಾಡೋರೇ ಬಹಳ ಜನ.
1: ಹೌದು,
3: ಇದು ಯಾವಲು ಅಂತರಾತ್ಮ ಹೇಗಿದೆ, ಅವರ ನಾವು ಸ್ನೇಹ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಗಿದ್ದಾರೆ, ಅವರ ನಡತೆ ಹೇಗಿದೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತಿರುವುದು ಸರ್ವಜ್ಞಂತ ಅವತ್ತೇ ಹೇಳಿಬಿಟ್ಟಿದ್ದಾನೆ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು, ಅನ್ನವು ತೀರಿದ ಮರುದಿನವೇ ನನ್ನವರನ್ನುವರು ಯಾರೇ ಇಲ್ಲ. ಹ್ಯಾಪಿ ಸಂತೋಷ ಪಾರ್ಟಿ ಮಾಡ್ಸಂತ ಬರೋರು ಬಹಳ ಜನ ಇದಾರೆ, ಬಹಳ ಸ್ನೇಹಿತರಿದ್ದಾರೆ. ಆದ್ರೆ ನಿನಗೇನಾಗೈತೆ, ನಾನು ಅದೀನಲ್ಲ ನೀ ಚಿಂತೆ ಮಾಡಬಾರ್ದಂತ ಬರೋರೆಲ್ಲ ವಿರಳ.

0: ಹೌದೇ ಸರ್, ಹೌದು.
1: ಹಾ ನೋಡ್ರಿ, ಇವೆಲ್ಲರೂ ಸಂತೋಷ ಸಮರ್ ನಮಗೆ ಲಾಭ ಆದಾಗ ಬರ್ತಾರೆ ಜನ, ಸಕ್ಕರೆ ಇರುವಲ್ಲಿ ಇರುವೆ
0: ಇರುವೆ.
1: ಬಂದಾಗ
0: ಹಾ
1: ಬರ್ತಾರೆ.
0: ಖಂಡಿತ, ಹೌದು ಹೌದು ಹೌದು
1: ಹೌದಾ?
0: ಹೌದು.
1: ಕಷ್ಟ ಬಂದಾಗ ಕಣ್ಣಿಗೆ ಕಂಡರೂ ಕೂಡ ದೂರ ಕಾಣದಂಗೆ ಸೈಡ್ ಆಗಿ ಹೋಗ್ತಾ ಇದ್ದಾರೆ
0: ಹೌದು.
1: ಇವರೆಲ್ಲ ಸ್ನೇಹಿತರು. ಅದಕ್ಕೆ ಸ್ನೇಹಿತ ಅಂದ್ರೆ ಯಾವಾಗ್ಲೂ ಕೃಷ್ಣ ಕುಚೇರಿ ಆ ತರ, ಸ್ನೇಹಿತ ಅಂದ್ರೆ ಅವರ ಸಂತೋಷ ಸಮಾರಂಭದಾಗ ಹೋಗ್ರಿ, ಆದ್ರೆ ದುಃಖ ಸಮಾರಂಭದ ಕೂಡ ಇರ್ರಿ. ಯಾಕಂದ್ರೆ ಜೀವನ ಅಂದ್ರೆ ಕತ್ತಲು ಬೆಳಕಿನ ಒಂದು
0: ಸಮ್ಮಿಲನ. ಹೌದು,
1: ಯಾವತ್ತಿನಲ್ಲಿ ಏನಾಗುತ್ತೆ ಹೇಳಕ್ ಆಗಲ್ಲ. ಭಗವಂತನ ಆಶೀರ್ವಾದ ಬೇಕು, ಭಗವಂತ ರೂಪದಲ್ಲಿ ಸ್ನೇಹಿತ ಬರ್ಬೇಕು.
0: ಹೌದು ಹೌದು ಹೌದು.
1: ಅದಕ್ಕೆ ನಾವು ಸ್ನೇಹಿತ ನಾವ್ ಏನ್ ಮಾಡ್ತೀವಿ, ಇವತ್ತಿಂತ ಒಂದು ದಿನವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಇಂಥವೆಲ್ಲ ನೆನಪಿಸಿಕೊಳ್ಳೋಕೆ. ಹಳೆಯ ದಿನಗಳು, ನಾವು ಶಾಲಾ ದಿನಗಳಿರ್ಬೋದು, ಹುಟ್ಟಿನಿಂದ ಇಲ್ಲಿವರೆಗೂ ನಮ್ಗೆ ಎಷ್ಟೋ ಜನರು ಸ್ನೇಹಿತರು ಬಂದು ಹೋಗ್ತಾರೆ. ಅವತ್ತು ಇಲ್ಲಿ ಯಾರಿದ್ದಾರೆ, ಅಲ್ಲಿನಿಂದ ಇಲ್ಲಿವರೆಗೆ ಯಾರಿದ್ದಾರೆ ಅನ್ನೋದು ಬಹಳ ಮುಖ್ಯ.
0: ಹೌದು ಹೌದು ಸರ್,
1: ಹೌದ್ರೆ,
0: ತುಂಬಾ ಚೆನ್ನಾಗಿ
1: ಅದಕ್ಕೆ
0: ಮಾತಾಡಿದ್ರಿ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಒಳ್ಳೆ ವಿಷಯ ನೆಟ್ಟಿದ್ದೀರಿ. ಇದನ್ನ ಅರ್ಥಕೊಂಡು ಸ್ನೇಹ ಮಾಡೋಕ್ಕಿಂತ ಮುಂಚೆಗೆ ಅವರ ಒಂದು ಅಂತರಾತ್ಮನ ವಿಶಾಲವಾದ ಹೃದಯವನ್ನ ನೋಡಿ ಸ್ನೇಹಿತರು ಸ್ನೇಹವನ್ನ ಮಾಡಿ ಮತ್ತೆ ಎಲ್ಲಾ ಸಮಾರಂಭಗಳಲ್ಲಿ ಅವ್ರು ಕೂಡ ಜತಿಯಾಗಿರಿ ಅಂತ ಹೇಳ್ತಾ ಒಳ್ಳೆ ವಿಷಯ ನೆಟ್ಟಿದ್ದೀರಿ. ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ ಸರ್, ತಾವು ಚೆನ್ನಾಗಿ ಮಾತಾಡಿದ್ರಿ. ನಮಸ್ತೆ.
1: ಇಲ್ಲ, ನಮಸ್ತೆ.
0: ಆಕಾಶವಾಣಿ ವಿಜಯಪುರ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು. ಹಲೋ.

0: ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನನ್ನ ಹೆಸರು ರೋಹನ್ ಅಂತ.
0: ರೋಹನ್ ಅವರು
1: ವಿಜಯಪುರದಿಂದ ಕರೆ ಮಾಡ್ತಿದ್ದೀನಿ.
0: ಗೊತ್ತಾಯ್ತು, ರೋಹನ್ ಅವರೇ ಮಾತಾಡಿ.
1: ಮೇಡಮ್, ಇವತ್ತು ಸ್ನೇಹಿತರ ದಿನಾಚರಣೆ.
0: ಹೌದು,
1: ಯಾಕಂದ್ರೆ ಸ್ನೇಹ ಅದು ಅಮರವಾಗಿರುತ್ತೆ ಮೇಡಮ್. ಯಾವತ್ತು ಸ್ನೇಹ ಒಬ್ಬರನ್ನೊಬ್ರು ಯಾವತ್ತು ಬಿಟ್ಕೊಡ್ಲಾರ್ದಂತ ಸ್ನೇಹ ಇರುತ್ತೆ. ಯಾಕಂದ್ರೆ ನಾವು ಮಹಾಭಾರತದಲ್ಲೇ ನೋಡ್ತೀವಿ ಮೇಡಮ್, ದುರ್ಯೋಧನ ಮತ್ತೆ ಕರ್ಣನ ಸ್ನೇಹ ಆಗಿರ್ಬೋದು, ಆಮೇಲೆ ಕೃಷ್ಣ ಹಾಗೂ ಕುಶಲ ಅವ್ರ ಸ್ನೇಹ ಆಗಿರ್ಬೋದು, ಆಮೇಲೆ ನಮ್ಮ ನಮ್ಮ ಒಂದು ಆಧುನಿಕ ಯುಗದಲ್ಲಿ ನಮ್ಮ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವ್ರ ಸ್ನೇಹ ಆಗಿರ್ಬೋದು, ಇದೆಲ್ಲ ನಮಗೆ ಒಂದು ದೊಡ್ಡ ಉದಾಹರಣೆ ಆಗುತ್ತೆ ಮೇಡಮ್. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಮೇಡಮ್, ಮ್ಯಾನ್ ಈಸ್ ನೋನ್ ಬೈ ಕಂಪನಿ ಹಿ ಮೇಕ್ಸ್ ಅಂತ. ಅಂದ್ರೆ ಒಬ್ಬ ಮನುಷ್ಯ ಯಾರ ಜೊತೆ ಹೇಗೆ ಸಂಘವನ್ನ ಬೆಳೆಸ್ತಾನೆ ಅವನು ಹಾಗೆ ಆಗ್ತಾನೆ ಅಂತ. ಅವನು ಜೊತೆಯಲ್ಲಿ ಇರೋರು ಉತ್ತಮವಾಗಿ ನಡ್ಕೊಂಡ್ರೆ ಅವನು ಕೂಡ ಉತ್ತಮ ವ್ಯಕ್ತಿ ಆಗ್ತಾನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಮೇಡಮ್. ಯಾಕಂದ್ರೆ ಅದು ಒಂದು ಒಂದು ಪವಿತ್ರವಾದ ಸ್ನೇಹ ನಾವೆಲ್ಲರೂ ಮಾಡ್ಕೋಬೇಕು ಮೇಡಮ್. ಯಾಕಂದ್ರೆ ಸಂತೋಷ ದುಃಖ ಎಲ್ಲದರಲ್ಲೂ ಭಾಗಿಯಾಗಿ ಎಲ್ಲರನ್ನು ಒಳಗೊಳ್ಳುವಿಕೆಯ ಸ್ನೇಹವನ್ನ ಮಾಡ್ಕೋಬೇಕು ಮೇಡಮ್.
0: ಓಕೆ, ಹೌದು.
1: ಸ್ನೇಹ ಅಂದ್ರೆ ಇವತ್ತು ಸ್ನೇಹಿತರ ದಿನಾಚರಣೆ ಅಂದ್ರೆ ನಮ್ಮ ಬಾಲ್ಯದ ಸ್ನೇಹಿತರನ್ನ ಭೇಟಿ ಮಾಡೋದಾಗಿರ್ಬೋದು, ಆಮೇಲೆ ಅವರೊಂದಿಗೆ ನಾವು ಕಳೆದಂತ ಕ್ಷಣಗಳನ್ನ ಹಂಚ್ಕೊಡುವ ಮುಖಾಂತರ ಒಂದು ಸ್ನೇಹವನ್ನ ನಾವು ಉಳಿಸ್ಕೋಬೇಕು ಮೇಡಮ್. ಏಕಂದ್ರೆ ಇವಾಗಿನ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ, ಮೊಬೈಲ್ ಬಂದ್ಮೇಲೆ ನಮಗ್ ಇತ್ತೀಚಿನ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಸ್ನೇಹಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮಕ್ಕಳು ಒಂಟಿತನದಿಂದ ಬಳಲ್ತಾ ಇದ್ದಾರೆ, ಯಾಕಂದ್ರೆ ಸ್ನೇಹಿತರು ಅವ್ರಿಗಿಲ್ಲ. ಹಾಗಾಗಿ ಅವ್ರಿಗೆ ಈಗ ಪೋಷಕರಾಗಿರ್ಬೋದು ಅವ್ರಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡ್ಬೇಕು, ಸ್ನೇಹಿತರನ್ನ ಹೆಚ್ಚಾಗಿ ಸ್ನೇಹಿತರನ್ನ ಮಾಡ್ಕೊಂಡ್ಬೇಕು. ಅವ್ರಿಗೆ ಒಂದು ಉತ್ತಮ ಸ್ವಾತಂತ್ರ್ಯ ಸಿಕ್ಕಾಗ ಒಳ್ಳೆ ಸ್ನೇಹಿತರು ಒಟ್ಟುಗೂಡಿ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ, ಹನಿ ಕೂಡಿದ್ರೆ ಹಳ್ಳ ಅಲ್ವಾ ಮೇಡಮ್?
0: ಹೌದು,
1: ಎಲ್ಲರೂ ಕೂಡಿ ಏನಾದ್ರೂ ಒಂದು ಮಾಡಿದ್ರೆ ಅದಕ್ಕೊಂದು ಒಳ್ಳೆ ರೀತಿಯ
0: ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಇದ್ದೀರಿ, ಒಳ್ಳೆ ಸ್ನೇಹವನ್ನ
1: ಸಿಗುತ್ತೆ ಅಂತ ನಾನು
0: ಹೇಳಕ್ಕೆ. ಓಕೆ ರೋಹನ್ ಅವರೇ, ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ
1: ಮೇಡಮ್. ಧನ್ಯವಾದ.
0: ನಮಸ್ತೆ.

0: ತುಂಬ ಒಳ್ಳೆಯ ಮಧುರವಾದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಗೀತ ರಚನೆಕಾರರು ಮೈಸೂರು ಅನಂತಸ್ವಾಮಿಯವರು, ಹಾಗೆಯೇ ಕ್ಷಮಿಸಿ, ಸಾಹಿತ್ಯ ರಚನೆ ನಾಕ್ರು ಸತ್ಯನಾರಾಯಣ ಇವರದು ಗೀತ ರಚನೆ. ಈ ಗೀತೆಗೆ ಸಾಹಿತ್ಯ ಸಂಗೀತವನ್ನು ನೀಡಿದಂಥವರು ಮೈಸೂರು ಅನಂತಸ್ವಾಮಿಯವರು, ಹಾಡಿದವರು ರಾಜೇಶ್ ಕೃಷ್ಣನ್ ಅವರು. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಆಕಾಶವಾಣಿ ವಿಜಯಪುರ. ತಮ್ಮ ಹೆಸರು?
1: ಕೊಟ್ಲಿಗದಿಂದ ಸುರೇಶ್ ಬೆನ್ನೂರ್ ಅಂತ.
0: ಸುರೇಶ್ ಅವರು? ಎಲ್ಲಿಂದ?
1: ಕೊಟ್ಟಲಿಗಿಂದ ಮೇಡಮ್.
0: ಕೊಟ್ಟಲಿಗಿಯಿಂದ? ಓಕೆ. ಏನ್ ಮಾಡ್ಕೊಂಡಿರೋದು?
1: ರೈತರಿದ್ದಾರೆ ಮೇಡಮ್.
0: ರೈತರಿದ್ದೀರಿ? ಏನ್ ಹಾಕಿದ್ದೀರಿ ಈಗ?
1: ತೋಟದಲ್ಲಿ ದಾಳಿಂಬೆ ಇದೆ ಮೇಡಮ್.
0: ದಾಳಿಂಬೆ? ಓಕೆ. ಮತ್ತೆ

0: ತೊಗರಿ ದಾನ್ರಿ.
1: ಓಕೆ, ಇವತ್ತು ಸ್ನೇಹಿತರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸುರೇಶ್ ಅವರೇ, ಮಾತಾಡ್ತೀರಾ?
0: ಒಳ್ಳೆ ತರ ಸ್ನೇಹಿತರ ಮಾಡ್ಬೇಕು, ಒಳ್ಳೆ ಸ್ನೇಹಿತರ ಇದು ಮಾಡ್ಬೇಕು,
1: ಒಳ್ಳೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀರಿ. ನಿಮ್ಮ ಮಗಳ ಮಾತಾಡ್ತಾ ಇದ್ದಾಳೆ. ಓಕೆ, ಮತ್ತೊಮ್ಮೆ ಕರೆ ಮಾಡಿ ಸುರೇಶ್ ಅವರೇ. ನಮಸ್ತೆ. ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ. ಹಲೋ,
2: ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
5: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
4: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
5: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
6: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
5: ಕೊನೆಯ ದಿನಾಂಕ 13-8-2026.
6: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
1: ನಮಸ್ತೆ.
7: ನಮಸ್ಕಾರ ರೀ,
1: ಆಕಾಶವಾಣಿ ವಿಜಯಪುರ.
7: ನಮಸ್ಕಾರ ರೀ.
1: ತಮ್ಮ ಹೆಸರು?
7: ಕಾಲ್ ಮಾಡಿದ್ರಿ,
1: ಈಗ ರಿಸೀವ್ ಮಾಡಿದ್ವಲ್ಲ, ಮಾತಾಡಿ. ತಮ್ಮ ಹೆಸರು?
7: ಆರಾಮಿದ್ದೀರಲ್ಲ?
1: ಹಾ, ಆರಾಮಿದ್ದೀವಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ತಮ್ಮ ಹೆಸರನ್ನ ಹೇಳಿ ಮೊದಲಿಗೆ.
7: ಚಲೋ ಇದ್ರು ಹಿಂದಾಡಿ ಏನಾದ್ರು ಯಾವುದೇ ಸಮಸ್ಯೆಗೆ ಬಂದು ಒಳಗಾಗ್ತಾರೆ ಅವ್ರು. ಅದ್ರ ಸಲುವಾಗ ಒಳ್ಳೆಯವ್ರು ಇದ್ರೆ ಮಾಡ್ಬೇಕ್ರಿ, ಅದೇ
1: ಒಳ್ಳೆಯವ್ರು ಇದ್ರೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ಅವ್ರು ಕೆಟ್ಟವರು ಆಗಿದ್ರೆ ಅವರನ್ನ ನಾವು ಒಳ್ಳೆಯವರನ್ನಾಗಿ ಮಾಡಬಹುದಲ್ಲ?
7: ಅವ್ರ ಒಳ್ಳೆಯವ್ರ ಅಂತಾರೆ, ತೊಡಗಿನ ಒಳ್ಳೆಯವ್ರ ಅಂತಂದ್ರೆ ಅವ್ರ ತಮ್ದ ಇದನ್ನೇ ಮಾಡ್ತಾರೆ ಅವ್ರು. ಒಳ್ಳೆಯ ನಂಬಿದ್ಯ ಅಂತ ಕೂಡ ಹಿಂದಾಡಿ ಇದು ಮಾಡ್ತಾರೆ.
1: ಓಕೆ, ಮತ್ತೇನ್ ಹೇಳಿಕ್ ಬಯಸ್ತೀರಿ?
7: ಮತ್ತೇನಿಲ್ಲ ನೋಡ್ರಿ, ಮಳೆ ಅಂತೂ ಇಲ್ಲೇ ಅಲ್ಲ.
1: ಹೌದು, ಮಳೆ ಈ ವರ್ಷ ಮಳೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಹೌದು,
7: ತೊಗರಿ ಹಾಕಿದ್ರೆ ಮಳೆನೇ ಇಲ್ಲ.
1: ನಿಮ್ದು ನೀರಾವರಿನ?
7: ನೀರಾವರಿ ಇಲ್ರಿ,
1: ಒಣ ಬೇಸಾಯ. ಒಣ ಬೇಸಾಯ. ಮತ್ತೇನ್ ಮಾಡ್ತೀರಿ? ಹಲೋ, ನಮಸ್ತೆ, ಆಕಾಶವಾಣಿ ವಿಜಯಪುರ.
8: ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
8: ಹಂಪಣ್ಣ ಮಸತಿ ಅಂತ, ವಿಜಯಪುರ.
1: ಹಾ ಹೇಳಿ, ಮಾತಾಡಿ ಹಂಪಣ್ಣ ಅವರೇ.
8: ಆಕಾಶವಾಣಿ ಕೇಳುವ ಎಲ್ಲಾ ಸ್ನೇಹಿತರಿಗೆ ನನ್ನ ಶುಭಾಶಯಗಳು ರೀ.
1: ತಮಗೂ ಶುಭಾಶಯ.
8: ಫಂಕ್ಷನ್ ನಡೆಸಿಕೊಡುವಂತ ಸ್ನೇಹಿತರಿಗೆ ನನ್ನ ಶುಭಾಶಯಗಳು
1: ರೀ.
8: ಇವತ್ತ ಸ್ನೇಹಿತರ ದಿನ ಅಂತ ಹೇಳಿ ಮಾಡ್ರಿ, ಅದು ಒಳ್ಳೆ ವಿಷಯ ರೀ. ಸ್ನೇಹ ಮಾಡ್ಬೇಕ್ರಿ, ಮನುಷ್ಯನ ನೋಡಿ ಮಾಡ್ಬೇಕು. ಎಲ್ಲರ ಜೊತೆ ಸ್ನೇಹ ಮಾಡುದು, ಅವ್ರದ ಗೊತ್ತಿಲ್ಲಾರ್ದ ಸ್ನೇಹ ಮಾಡಿ ಕೆಡಬಾರ್ದ್ರಿ. ಅವ್ರ ಬಗ್ಗೆ ಎಲ್ಲಾ ಮಾಹಿತಿ ಗೊತ್ತಿದ್ರೆ ಸ್ನೇಹ ಮಾಡ್ಬೇಕ್ರಿ. ಗೊತ್ತಿಲ್ಲಾರ್ದ ಸ್ನೇಹ ಮಾಡುವ ಒಬ್ರು ಮುಂದೆ ಚಲೋ ಮಾತಾಡ್ತಾರ, ಹಿಂದ ಬೇರೆ ತರ ಇರ್ತಾರ. ಅಂತವ್ರನ್ನೆಲ್ಲ ನೋಡಿ ಸ್ನೇಹ ಮಾಡ್ಬೇಕು. ಸ್ನೇಹ ಮಾಡಿದ್ರೆ ಅದು ನೆನಸಂತದ್ದು ಇರ್ಬೇಕ್ರಿ.
1: ಹೌದು,
8: ಯಾವಾಗ್ಲೂ ಅವ್ರು ನಮ್ ಒಳ್ಳೇದನ್ನ ಬಯಸಂತ ಸ್ನೇಹಿತರು ಇರ್ಬೇಕ್ರಿ. ಅವ್ರು ನಾವು ಒಳ್ಳೇದು ಬಯಸಂತ ನಾವ್ ಇರ್ಬೇಕ್ರಿ. ಅಂತ ಸ್ನೇಹಿತರನ್ನ ಸ್ನೇಹಿತ

0: ಹೌದು.
1: ಯಾವಾಗಲೂ ಅವರು ನಮ್ ಒಳ್ಳೇದನ್ನ ಬಯಸುವಂತ ಸ್ನೇಹಿತರು ಇರ್ಬೇಕ್ರಿ. ಅವ್ರು ನಾವು ಒಳ್ಳೇದು ಬಯಸುವಂತ ನಾವು ಇರ್ಬೇಕ್ರಿ. ಅಂತ ಸ್ನೇಹಿತರನ್ನ ಸ್ನೇಹನಾಗಿ ಮಾಡ್ಕೋಬೇಕು.
0: ನಮಸ್ತೆ ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ. ಆಕಾಶವಾಣಿ ವಿಜಯಪುರ. ಹಲೋ,

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ ಸಂಜೆಯ 5:42:04. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲಿ ನೇರ ಫೋನಿನ್ ಕಾರ್ಯಕ್ರಮವನ್ನ. ನಮಸ್ತೆ, ತಮ್ಮ ಹೆಸರು?
3: ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿ.
2: ಅಕ್ಕ ಮಹಾದೇವಿಯವರು ಹೇಗಿದ್ದೀರಿ?
3: ಆರಾಮಿದ್ದೀವ್ರಿ. ನೀವು?
2: ನಾವು ಆರಾಮಿದ್ದೀವ್ರಿ.
3: ಸ್ನೇಹಿತರ ದಿನಾಚರಣೆ ಶುಭಾಶಯಗಳು.
2: ತಮಗೂ ಶುಭಾಶಯ. ಓಕೆ, ಧನ್ಯವಾದ. ಹೇಳಿ ಅಕ್ಕ ಮಹಾದೇವರಿ, ಮತ್ತೇನು ಮತ್ತೇನು ಹೇಳಿಕ್ ಬಯಸ್ತೀರಿ?
3: ಮೇಡಮ್, ಸ್ನೇಹಿತರ ಅಂದ್ರೆ ಬಂದು ಬಳಕಿನ ಹೆಚ್ಚಿಂದು.
2: ಹ್ಮ್.
3: ರಕ್ತ ಸಂಬಂಧಕ್ಕೆ ದೊಡ್ಡದಂತ.
2: ಹ್ಮ್.
3: ಏನೇ ಸ್ನೇಹಿತರು ಒಳ್ಳೆದಿರ್ಲಿ ಕೆಟ್ಟದಾಗಿ, ಸ್ನೇಹಿತಿ ಗೆಳತಿ ಇರ್ಬೋದು, ಗೆಳೆಯ ಇರ್ಬೋದು, ಯಾರೇ ಆಗ್ಲಿ ಮೇಡಮ್, ಹೆಣ್ಮಕ್ಳು
2: ಲಿಂಗ ಭೇದ ಏನಿಲ್ಲ.
3: ಇಲ್ಲ,
2: ಹೌದು, ಸ್ನೇಹ ಅಮರವಾಗಿದ್ರೆ ಆಯ್ತು. ಹೇಳಿ
3: ಮೇಡಮ್.
2: ಹಲೋ
3: ಮೇಡಮ್, ಅದೇ
2: ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಕ್ಕ ಮಹಾದೇವಿ ಅವರೇ.
3: ಇವಾಗ್ರಿ?
2: ಹಾ, ಮಾತಾಡಿ ಮಾತಾಡಿ.
3: ಅದೇ ಮೇಡಮ್, ಏನೋ ಒಂದಕ್ಕ ಸ್ನೇಹಿತರ ಜೋಡಿ ಮಾತಾಡ್ದಂಗ ಬೇರೆದವ್ರ ಜೋಡಿ ಹಂಚ್ಕೊಳಕ್ಕಾಗೋದಿಲ್ಲ. ಮುಜುಗರ ಒಳ್ಳೆದಿರ್ಲಿ, ಕೆಟ್ಟದಿರ್ಲಿ, ಸಂತೋಷ ಇರ್ಲಿ, ಖುಷಿ ಇರ್ಲಿ, ಏನೇ ಇರ್ಲಿ,
2: ಅವ್ರ ಜೊತೆಗೆ ಹಂಚ್ಕೊಂಡಾಗ ನಮ್ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸತ್ತೆ. ಓಕೆ,
3: ಸ್ನೇಹಿತರು ಇರ್ಬೇಕು. ಕಾಲ ಕಲಿತ್ರ ಮೇಡಮ್, ಇವಾಗ ಅಂತಲ್ಲ, ಎಲ್ಲರೂ ಯಾವಾಗ ಬಂದಂತ ಒಂದು ನಿಯಮ, ಗೆಳೆಯರ ಜೋಡಿ
2: ಇರುವಂತ. ಓಕೆ ಅಕ್ಕ ಮಹಾದೇವರಿ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ. ಓಕೆ, ನಮಸ್ತೆ.
4: ನಮಸ್ಕಾರ ರೀ.
2: ಆಕಾಶವಾಣಿ ವಿಜಯಪುರ.
4: ನಾನು ವಿಜಯಪುರ ಜಿಲ್ಲೆ ಹಿಂಗಿ ತಾಲೂಕು ಗ್ರಾಮದಿಂದ ಮಾತಾಡ್ತೀನಿ ಮೇಡಮ್. ಸುರೇಶ್ ಅವರು?
2: ಸುರೇಶ್ ಅವರು. ಓಕೆ, ಹಂಜಿಗೆ ಗ್ರಾಮ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸುರೇಶ್ ಅವರು ಅಂತ.
4: ಓಕೆ ಮೇಡಮ್, ಸ್ನೇಹಿತರ ದಿನಾಚರಣೆ ಶುಭಾಶಯಗಳು ಮೇಡಮ್.
2: ತಮಗೂ ಶುಭಾಶಯ ಸುರೇಶ್ ಅವರೇ.
4: ನಮ್ ಕೇಳೋ ಮಿತ್ರರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಇವತ್ತ ಫ್ರೆಂಡ್ಶಿಪ್ ಜೊತೆ ಶುಭಾಶಯಗಳು ಮೇಡಮ್. ಹೇಳ್ತಾನೆ ಅಂದ್ರೆ ಹೆಂಗಿರುತ್ತೆ ಗೊತ್ತ ಮೇಡಮ್, ತಂದೆ ತಾಯಿಗಳ ಮುಂದೆ, ನನ್ನ ತಮ್ಮ ಮುಂದೆ, ಯಾರ ನಮ್ಮ ಒಡನ ಯಾರ ಒಡ ಹುಟ್ಟಿದಾರ ಮುಂದೆ ಹೇಳೋದ್ ಮಾತು ಅವ್ರ ಮುಂದೆ ಹೇಳ್ತಿರ್ತಾರೆ ಅಂದ್ರೆ ನಮ್ಮ ಬಹಳ ಅನ್ಸುತ್ತೆ ಮೇಡಮ್ ರೀ. ಆ ತರನಾಗಿ ಫ್ರೆಂಡ್ಶಿಪ್ ಮಾಡಿದ್ರು ಗುಣ ನೋಡಿ ಗೆಳತನ ಮಾಡತ್ತ ಮೇಡಮ್. ಯಾವುದೇ ಒತ್ತದಾಗ್ಲಿ, ಯಾವುದೇ ಒಂದು ಕುಡ್ಕೋಳೆ ರೊಕ್ಕಲ್ಲಿ ಅವನ್ ಬಿಟ್ಟು ಎಲ್ಲಾನು ಚೆನ್ನಾಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಮೇಡಮ್. ಯಾಕಂದ್ರೆ ಕೆಲವೊಂದ್ಸಾರಿ ನಾವು ಮೋಸ ಹೋಗಿದ್ದೇವೆ ಮೇಡಮ್ ಫ್ರೆಂಡ್ಶಿಪ್ ಅಲ್ಲಿ, ಎಲ್ಲ ನಮ್ ತರನು ಆಗ್ಬಾರ್ದು. ಫ್ರೆಂಡ್ಶಿಪ್ ಅಂದ್ರೆ ಎಲ್ಲ ಚೆನ್ನಾಗಿ ಇರೋಂತವ್ರಿ ನೋಡ್ಕೊಂಡ್ ಬಿಟ್ಟು ನಾವು ಮಾಡಿದ್ರೆ ಒಳ್ಳೇದು.
2: ಹೌದು,
4: ಒಂದೇ ತರ ಸ್ನೇಹಿತರೆಲ್ಲ ಮೇಡಮ್.
2: ಹೌದು,
4: ಕೆಟ್ಟ ಗುಣಗಳನ್ನು ಕಲಿಸ್ತಾರೆ ಒಬ್ಬರು ಕೆಲವೊಬ್ರು
2: ಜೀವನದ ಅನುಭವಗಳನ್ನ, ಕೆಲವರು ಜೀವನದ ಅನುಭವಗಳನ್ನ ಕಲಿಸ್ಕೊಡ್ತಾರೆ ನಮಗೆ.
4: ಹೌದು ಮೇಡಮ್, ಈಗ ಏನಾಗಿದ್ರೆ ಫ್ರೆಂಡ್ಶಿಪ್ ಸರ್ಕಲ್ ಒಳಗೆ ನನ್ನ ತಿಳುವಟಿ ನೋಡಿದ್ರೆ ಈಗ ದಸ್ಟ್ ಹೆಚ್ಚಳಿಗೆ ಬೆಲೆ ಆಗ್ಬೇಕಾದ್ರೆ ಫ್ರೆಂಡ್ಶಿಪ್ ಕಾರಣ ಅಲ್ಲ ಮೇಡಮ್. ಒಂದೊಂದು ಕೆಲವೊಂದು ಹಳ್ಳಿಗಳದಾಗ ನೋಡ್ತಿರ್ತೇನೆ ಮೇಡಮ್ ನಾನು. ಕೆಲವೊಂದು ಫ್ರೆಂಡ್ಶಿಪ್ ಹಂಗೈತ್ರಿ, ಒಳ್ಳೆಯವರು ಒಳ್ಳೆಯವರು ಇರ್ತಾರೆ, ಒಳ್ಳೆಯವರು ಕೆಟ್ಟಿರ್ತಾರೆ
2: ಮೇಡಮ್. ಅದೇ ಹೌದು,
4: ಕೆಟ್ಟದನ್ನು ಬಿಟ್ಟಾಗಿ ಮೇಡಮ್ ಒಳ್ಳೆಯದನ್ನು ಇಟ್ಕೊಂಡ್ಬೇಕು. ಅದು ಜೀವನದಾಗ ನಾವು ಬದುಕಿ ಮುಂದೆ ಹೋಗ್ಬೇಕಂದ್ರೆ ಫ್ರೆಂಡ್ಶಿಪ್ ಇದ್ದಲ್ಲಿ ಅದರ ಹಂಗೆ ಇರ್ಬೇಕು. ಎಲ್ಲೇ ಯಾವುದೇ ಒಂದು ವಸ್ತುದಾಗಿರ್ಬೋದು, ಯಾವುದೇ ಗ್ರಾಹಕರ ಜೊತೆ ಆಗಿರ್ಬೋದು, ಯಾವುದೇ ಒಂದು ವಿಷಯ ಬಂದ್ರು ಎಚ್ಚರಿಕೆಯಿಂದ ಇರ್ಬೇಕು ಮೇಡಮ್. ಒಟ್ಟಲ್ಲಿ
2: ಒಟ್ಟಿನಲ್ಲಿ ಫ್ರೆಂಡ್ಶಿಪ್ ಮಾಡೋದಾದ್ರೆ ಒಳ್ಳೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಕೆಟ್ಟವರು ಅಂತ ಅಲ್ಲ, ಅವರವರ ಅಭಿಪ್ರಾಯಗಳು ಬೇರೆ ಬೇರೆ ಇರ್ತವೆ. ಸೊ ನಾವು ಅವರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಧನ್ಯವಾದ ಸುರೇಶ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ,
5: ನಮಸ್ತೆ.
2: ನಮಸ್ತೆ.
5: ನಮಸ್ತೆ.
2: ಯಾರಿದು? ಅಮ್ಮ ಕೈ ಕೊಡ್ತೀರಾ? ನಿಮ್ಮ ಹೆಸರೇನು?

0: ನಮಸ್ತೆ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಮೇಡಮ್, ಸುರಗಿಹಳ್ಳಿಯಿಂದ ಬಸವರ ಹುಡುಕನ ಮಾತಾಡ್ತಿದ್ದೀನಿ ಮೇಡಮ್.
0: ಸುರಗಿಹಳ್ಳಿ ನೀವು ಕರೆ ಮಾಡಿದ್ದೆ, ಸವಣೆಹಳ್ಳಿಯಿಂದ ಕರೆ ಮಾಡಿದ್ರು. ಹೌದು ಹೌದು, ಅದೇ ನೋಡ್ತಾ ಇದ್ದೆ. ಹೌದು ಹೌದು ಹೌದು.
1: ಆರಾಮಲ್ರಿ ಮೇಡಮ್?
0: ಹಾ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಬಸವರಾಜ್ ಅವರಲ್ಲ?
1: ಹೌದ್ರಿ ಮೇಡಮ್.
0: ಓಕೆ, ಹೇಳಿ
1: ಮೇಡಮ್. ಒಂದ್ ಕಡೆ ಹೇಳ್ತಾರೆ, ಇವತ್ತು ಫ್ರೆಂಡ್ಶಿಪ್ ಡೇ ರೀ. ಸುಭಾಷ್ ಹೇಳೋರು ಮೇಡಮ್, ಎಲ್ಲರಿಗೆ ಎಲ್ಲ ಗೆಳೆಯರಿಗಿರಿ. ಇವತ್ತು ಗುಣ ನೋಡಿ ಗೆಳೆತನ ಮಾಡೋದು ಹೇಳ್ತಾರೆ ಮೇಡಮ್.
0: ಸತ್ಯ,
1: ನಾವು ಇಲ್ಲಿ ಸಮಾಜದಲ್ರಿ ಒಳ್ಳೆಯ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಮೇಡಮ್. ಒಳ್ಳೆಯದ್ರಿಂದ ಸಾಕಷ್ಟು ಸಹಾಯ ಸಹಕಾರಗಳು ಆಗಿವೆ ಮೇಡಮ್. ಹೇಳ್ತೀವಿ ಸ್ನೇಹಿತರಿಗಿಂತ ಹೆಚ್ಚಿನ ಪ್ರಪಂಚದಲ್ಲಿ ಯಾವ್ದು ಇರಲ್ರಿ ಮೇಡಮ್.
0: ಹೌದು,
1: ನಮ್ ಪತ್ನಿಗೆ ಹೇಳ್ತಕ್ಕಂತ ವಿಷಯಗಳು ಸ್ನೇಹಿತನ ಮುಂದೆ ಹೇಳ್ತಿರ್ತೇವೆ ಮೇಡಮ್. ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂತ ಹೇಳ್ತಾರೆ ಮೇಡಮ್. ಅದೇ ರೀತಿ ಇವತ್ತು ಸ್ನೇಹಿತರು ಬಹಳ ಕೆಟ್ಟ ಹೋಗಿದ್ದಾರೆ ಮೇಡಮ್. ಹೇಳ್ತಾರೆ ಯಾಕಂದ್ರೆ ಯುವಕರ ಸಂಖ್ಯೆ ನೋಡ್ರಿ, ಇವತ್ತು ಕೆರೆ ಕೆಲವೊಂದು ಸಿಗರೇಟ್ ಕೆಲವೊಂದು ದುಷ್ಚಟಗಳಿಗೆ ಬಲಿಯಾಗಿ ಬಿಟ್ಟಿದ್ದಾರೆ ಮೇಡಮ್. ಹೇಳ್ತೀರಿ ಸ್ನೇಹ ಮೊದಲಂಗೆ ವಿಶ್ವಾಸ ಕಡಿಮೆ ಇದೆ ಮೇಡಮ್. ಹೇಳ್ತೀರಿ
0: ವಿಶ್ವಾಸ ಕಡಿಮೆ ಆಗಿದೆ ಅಂತ ಹೇಳ್ತೀರಿ?
1: ಕಡಿಮೆ ಆಗಿದೆ ಮೇಡಮ್. ಇವತ್ತು ಇವತ್ತ ನೋಡ್ಬೇಕಾಗಿದೆ ಮೇಡಮ್, ಯಾರು ನಮ್ಮ ಹೋಗಿರೋ ಎಷ್ಟು ಆದ್ರೂ ಯಾರು ಸ್ನೇಹಿತರಾದ್ರೂ ಗೊತ್ತಾಗತ್ತಲ್ಲ ಮೇಡಮ್. ಹೇಳ್ತೀರಿ ಎಷ್ಟೋ ಇವತ್ತು ಅನಾಹುತಗಳು ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಮೇಡಮ್. ಹೇಳ್ತೀರಿ
0: ಹೌದು ಹೌದು,
1: ಸ್ನೇಹಿತರ ಮನೆ ಒಳಗೆ ಸ್ನೇಹಿತರ ಏನು ಮಾಡಿದ್ದಾರೆ ಅನ್ನೋಂತ ಒಂದು ನಾವು ಕೆಲಸ ಮಾಡ್ಬೇಕಾಗಿದೆ ಮೇಡಮ್. ಅದ ನಾವು ಅವ್ರ ಗುಣಗಳನ್ನ ಅರ್ಥ ಮಾಡಿಕೊಂಡು ಅವ್ರು ಯಾವ ದಾರಿ ಒಳಗೆ ಇದ್ರೆ ಆಶ್ಚರ್ಯ ಮೇಡಮ್, ಗೆಳತನ ಮಾಡ್ಬೇಕ್ರಿ. ಅದಾರ ಒಳ್ಳೆ ಜನರು ಸಾಕಷ್ಟು ಮೇಡಮ್. ಆದ್ರೂ ಕೂಡ ಎರಡನ್ನು ನಾವು ಗುರುತಿಸ್ಕೊಂಡ್ರಿ, ಕೆಲವರನ್ನ ಆಯ್ಕೆ ಮಾಡ್ಕೋಬೇಕು ಮೇಡಮ್. ಕೆಟ್ಟವ್ರ ರೀತಿ ಹೇಳ್ಬೇಕು ಹೇಳಿದ್ರಿ ಮೇಡಮ್. ಇನ್ನ ನೀವು ಕೆಟ್ಟ ಒಂಟರ ಸಹಿತ ಹೇಳ್ಬೇಕಾಗಿದ್ದೀರಿ ಮೇಡಮ್. ಕೆಲವೊಂದು ಜಗಳ ಜಿಬಿಟಿ ಹೋಗ್ತಾರೆ ಮೇಡಮ್. ಸ್ನೇಹಿತರಲ್ರಿ ಇವತ್ತು ಹಣ ನೋಡಿ ಗೆಳತನ ಮಾಡ್ತಕ್ಕಂತ ಜನರು ಸಾಕಷ್ಟು ಬಹಳ ಜಾಸ್ತಿ ಆಗ್ಬಿಟ್ಟು ಮೇಡಮ್. ಅವನ ಗುಣ ನೋಡಿ ಗೆಳತನ ಮಾಡೋ ಬಹಳ ಕಡಿಮೆ ಆಗ್ಬಿಟ್ಟಾರ ಮೇಡಮ್. ಯಾಕಂತೇಳಿ ಸಮಯ ಸಾಧಕತನ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಪ್ರಪಂಚದಲ್ಲಿ
0: ಬಹಳ ಜಕಾತಿ ಅವ್ರು ಹೇಳಿದ್ರು
1: ಮೇಡಮ್,
0: ಹಣದ ವ್ಯವಹಾರ ಬೇಡ ಸ್ನೇಹಿತರಲ್ಲಿ ಅಂತ.
1: ಸ್ನೇಹಿತ ಒಬ್ಬ ಆರಾಮ ಆಸ್ಪತ್ರೆ ಅಡ್ಮಿಟ್ ಆದ್ರೆ ಒಬ್ಬ ಸ್ನೇಹಿತ ನಾವು ಹೋಗಿ ಅವ್ನು ಮಾಡ್ಬೇಕಾದ್ರೆ ಮೇಡಮ್, ಅಲ್ಲಿ ಸಹಾಯ ಮಾಡಬೇಕು ಮೇಡಮ್ ಅಂತ ಅಲ್ಲಿ ಮಾನವೇತಿ ಮರಿಬೇಕ್ರಿ. ಮತ್ತೆ ಬರೇ ಕೆಲ್ಸಕ್ಕೆ ಗೆಳತನ ಉಪಯೋಗ ಇಲ್ಲ ಮೇಡಮ್. ಒಂದು ಸಂದರ್ಭ ಇವತ್ತಿನ ನಮ್ಮ ರಕ್ತ ಕೊಟ್ಟ ಅವ್ನು ಜೀವ ಉಳಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಾಗ ಅದು ಮಾರಿದ್ರೆ ಮಾತ್ರ ಸ್ನೇಹ ಆಗ್ತದೆ ಮೇಡಮ್.
0: ಹೌದು ಖಂಡಿತ, ಹೌದು
1: ಇದಕ್ಕೆ ಸ್ನೇಹ ಆಗಲ್ಲ ಮೇಡಮ್.
0: ಅಂದ್ರೆ
1: ಯಾವಾಗ ಇಟ್ಕೊಳ್ಳೋದು ಮೇಡಮ್, ನಮ್ಗೆ ಸ್ನೇಹಿತರೇ ಹಣ ಕೊಡ್ತಾರೆ ಮೇಡಮ್. ಅಪರಿಚಿತ ವ್ಯಕ್ತಿಗೆ ಹಣ ಕೇಳಕ್ ಕೊಡಕ್ ಸಾಧ್ಯ ಇಲ್ಲ ಮೇಡಮ್. ಇಟ್ಕೊಳ್ಬೇಕ್ರಿ ಅದೇ ಪದ್ಧತಿ ಪ್ರಕಾರ ನಾವು ಇಡ್ಬೇಕ್ರಿ ಮೇಡಮ್.
0: ಅದು ಮುಖ್ಯ, ಹೌದು ಹೌದು ಹೌದು,
1: ಅದು ಬಹಳ ಮುಖ್ಯ ಆಗುತ್ತೆ.
0: ಹೌದು,
1: ಇದನ್ನ ನಾವು ಸಹಾಯ ತಗೊಳ್ರಿ ನಿಮ್ಮದು ವಾಪಸ್ ನಾವು ಋಣ ತಿಳ್ಕೊಳ್ಬೇಕ್ರಿ ಮೇಡಮ್. ಅದು ತಿಳ್ಕೊಬೇಕ್ರಿ ಅದು. ಅಂದ್ರೆ ಯಾವಾಗ

0: ಏನು ಬರಲ್ರಿ ಮೇಡಮ್. ಸ್ನೇಹಿತರಲ್ಲಿ ಯಾವಾಗ ಒಂದು ವೈಮನಸ್ಸಿಕ ಆಗಲ್ಲ ಮೇಡಮ್. ಅದು ನಮ್ ಪದ್ಧತಿ ಪ್ರಕಾರ ಎಲ್ಲಿ ಆಗ್ಲಿಕ್ಕೆ ನಮ್ಮ ಮನೆಯೊಳಗ ಆಗಲಿ ನಮ್ಮ ಮಕ್ಕಳು ಆಗಲ್ರಿ ಯಾರೇ ಆಗ್ಲಿಕ್ಕೆ ನಮ್ಮ ವಿಶ್ವಾಸದಿಂದ ಪ್ರತಿಯೊಬ್ಬರು ವ್ಯವಹಾರ ಮಾಡಿದ್ರೆ ಮಾತ್ರ ಅದು ಮನೆ ಮುಂದಕ್ಕೆ ಬರಲು ಸಾಧ್ಯ ಆಗ್ತದೆ
1: ಮೇಡಮ್.
0: ನಾವು ಮಕ್ಕಳಿಗೆ 100 ರೂಪಾಯಿ ಕೊಟ್ರೆ 100 ರೂಪಾಯಿ ಲೆಕ್ಕ ಕೊಡ್ಬೇಕು ಮೇಡಮ್. ಏನೇ ಖರ್ಚು ಮಾಡಿನ್ರಿ ಮೇಡಮ್, ಅದು ಒಂದು ಲೆಕ್ಕ
1: ಕರೆಕ್ಟ್ ಕರೆಕ್ಟ್
0: ಅಂದ್ರೆ ನಮ್ಮ ಮಕ್ಕಳಿಗೆ ಏನ್ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ರೊಕ್ಕ ಏನ್ ಮಾಡ್ತಾರಪ್ಪ ಅನ್ನೋದು ನಾವು ಅದು ಲೆಕ್ಕ ತಗೋಬೇಕು ಮೇಡಮ್. ಇರುತ್ತೆ
1: ಹೌದು ಹೌದು ಹೌದು
0: ಎಷ್ಟೇ ಖರ್ಚು
1: ಮಾಡಿ ನಮ್ಮ ಕರ್ತವ್ಯ ಕೂಡ ಹೌದು.
0: ಆದ್ರೆ ಯಾವ
1: ಗೊತ್ತಾಗುತ್ತೆ. ಹೌದು ಖಂಡಿತ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಸವರಾಜ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಮಸ್ಕಾರ ಮೇಡಮ್, ಥ್ಯಾಂಕ್ ಯು.
1: ಆಕಾಶವಾಣಿ ವಿಜಯಪುರ.
2: ನಮಸ್ಕಾರ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
2: ನಾನು ಬೆಳಗಾವಿ ಜಿಲ್ಲೆ 10ನೇ ತಾಲೂಕು ರೀ.
1: ಹಾ,
2: ಕೊಟ್ಟಿಗೆ ಗ್ರಾಮದಿಂದ ಸಾಬು ಕಟ್ಟಿ ಮನೆ ಅಂತ ಮಾತಾಡೋದ್ರಿ ಮೇಡಮ್.
1: ತುಂಬಾ ದಿನ ಆಯ್ತು ಮಾತಾಡಿಲ್ಲ, ಹೌದಾ? ಸಾಬು ಕಟ್ಟಿ ಮನಿ ಅವರೇ.
2: ನಾವು ಬಹಳ ಸ್ವಲ್ಪ ಕಡಿಮೆ ಮಾಡಿದೀವ್ರಿ ಮೇಡಮ್ ಕೇಳೋದು. ಅದೇ ಈಗ ಕೇಳಾಕತ್ತೀವ್ರಿ, ಲೈವ್ ಕಾರ್ಯಕ್ರಮ ಬಂದ್ ಮಾಡ ನಾವು ಸ್ವಲ್ಪ ಇದು ಮಾಡಿದೀವ್ರಿ ಮೇಡಮ್.
1: ಮಾತಾಡಿ, ಇವತ್ತು ಸ್ನೇಹಿತರ ದಿನಾಚರಣೆ.
2: ಹೌದ್ರಿ ಮೇಡಮ್, ಇವತ್ತು ಸ್ನೇಹಿತರ ದಿನಾಚರಣೆ, ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಮೇಡಮ್. ಎಲ್ಲ ಸ್ನೇಹಿತರು ಒಳ್ಳೆಯದ ಒಳ್ಳೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳಿ ಅಂತ ಹೇಳ್ತೇನ್ರಿ ಮೇಡಮ್. ಸ್ನೇಹಿತ ಒಳ್ಳೆ ಇದ್ದಂದ್ರೆ ನಮ್ಮ ಜೀವನ ಒಳ್ಳೇದಾಗ್ತದ ಅಂತ ಹೇಳ್ತೇನ್ರಿ ಮೇಡಮ್. ನಮ್ಮ ಸ್ನೇಹ ಹೆಂಗ್ ಬೆಳೆಸ್ತೀವಿ ನೋಡ್ರಿ ಮೇಡಮ್, ನಮ್ಮ ಜೀವನ ಆಗ್ತ ಒಳ್ಳೇದಾಗಿ ಸಾಗ್ತದ್ರಿ ಮೇಡಮ್. ಸ್ನೇಹಿತರ ಅಂದ್ರೆ ಒಂದು ತುಂಬಾ ಆಸ್ತಿ ಇದ್ದಂಗ್ರಿ ಮೇಡಮ್. ಅದು ನಮ್ಮ ಜೀವನದಲ್ಲಿ ಒಳ್ಳೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೇಕ್ರಿ ಮೇಡಮ್. ಜೀವನದಾಗ ಸ್ನೇಹ ಅಂದ್ರ ಬಹಳ ಪವಿತ್ರವಾದ ಐತ್ರಿ ಮೇಡಮ್.
1: ಹೌದು,
2: ಅಣ್ಣ ತಮ್ಮರ ಸ್ನೇಹ ಇರ್ಬೋದ್ರಿ ಮೇಡಮ್, ಸ್ನೇಹ ಸ್ನೇಹಿತರ ಇರ್ಬೋದ್ರಿ ಮೇಡಮ್. ಯಾವ್ದೇ ಇದ್ರು ಮೇಡಮ್, ಸ್ನೇಹಿತರೊಳಗೆ ಒಳ್ಳೆ ಭಾವನೆಗಳನ್ನ ಇಟ್ಕೊಂಡ ಮಾಡಿದ್ರೆ ನಮ್ಮ ಜೀವನ ಒಳ್ಳೆ ಸಾಗ್ತದ ಅಂತ ಹೇಳ್ತೇನೆ ಮೇಡಮ್. ಎಲ್ಲ
1: ಕೇಳೋದು,
2: ಸ್ನೇಹ ಎಂಬುದು ಒಂದು ಜೀವನದ ಅಮೂಲ್ಯ ಉಡುಗೊರೆ ಅಂತ ಹೇಳ್ತೇನೆ ಮೇಡಮ್. ನವೀನಲ್ಲೂ ಕಷ್ಟದಲ್ಲೂ ಜೊತೆಯಾಗಿರುವುದೇ ಪ್ರತಿ ಸ್ನೇಹಿತನ ಕರ್ತವ್ಯ ಅಂತ ಹೇಳ್ತೇನೆ.
1: ಹೌದು ಹೌದು, ಸಂತೋಷದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ, ಬಟ್ ಕಷ್ಟದಲ್ಲಿ ನಮಗೆ ಹೆಗಲನ್ನು ಕೊಡೋರೇ ಅವರೇ ನಿಜವಾದ ಸ್ನೇಹಿತರು.
2: ಕಷ್ಟದಲ್ಲಿ ನಮಗೆ ಹೆಗಲು ಕೊಡೋ ನಡೆಯೋರು ಅವನೇ ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ ಮೇಡಮ್.
1: ಹೌದು ಹೌದು,
2: ಕಷ್ಟದಲ್ಲಿ ಯಾರು ಹೆಲ್ಪ್ ಆಗ್ತಾರೆ ಮೇಡಮ್, ಅದೇ ಒಂದು ಜೀವನದಾಗ ವೈದ್ಯ ನಮಗೆ ಅತಿ ದೊಡ್ಡ ಆಸ್ತಿ ಮೇಡಮ್. ಕಷ್ಟದಲ್ಲಿ ಎಲ್ಲ ನಮ್ಮ ಒಳ್ಳೇದು ಮಾಡ್ಕೊಟ್ರೆ ಅದೊಂದು ಲಾಸ್ಟ್ ಕೊನೆತನ ಉಳಿತಾ ಇದಾರೆ ಮೇಡಮ್. ಅಂತ ಸ್ನೇಹಿತರನ್ನ ನಾವು ಬೆಳೆಸಕ್ಕೆ ಹೋಗ್ರಿ ಮೇಡಮ್, ಅಂತ ಸ್ನೇಹಿತರನ್ನ ನಾವು ಸಂಘ ಮಾಡಿದ್ರೆ ನಮ್ಮ ಜೀವನ ಪವಿತ್ರ ಆಗ್ತದೆ ಅಂತ ಹೇಳಕ್ ಬಯಸ್ತೇನೆ.
1: ಓಕೆ, ಧನ್ಯವಾದ ಸಾಬು ಕಟ್ಟಿ ಮನಿ ಅವರೇ. ನಮಸ್ತೆ.
2: ಓಕೆ ಮೇಡಮ್.
3: ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
4: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
3: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
4: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
5: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
4: ಕೊನೆಯ ದಿನಾಂಕ 13/8/2026.
5: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

ಇದುವರೆಗೆ ಉಲಿ ನಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ಬಾಬುರಾವ್ ಕುಲಕರ್ಣಿಯವರು ವಿಜಯಪುರದಿಂದ, ಬಂಥನಾಳದಿಂದ ಬಸವರಾಜ್ ಅವರು ವಿಜಯಪುರದಿಂದ, ಪ್ರಮೋದ್ ಕುಲಕರ್ಣಿಯವರು ಹಾಗೆ ಸುಧೀಂದ್ರ ಜಗತಿ ಅವರು, ಹುಣಶಾಳದಿಂದ ಸುಧಾ ಅವರು, ನವಲಿಯಿಂದ ವೈಬಿ ಚಳ್ಳಮರದ್ ಅವರು, ಹಾಗೇನೆ ವಿಜಯಪುರದಿಂದ ರೋಹನ್ ಅವರು, ಕೊಟ್ಟಲಗಿಯಿಂದ ಸುರೇಶ್, ಹಾಗೆ ಸವಣೇಹಳ್ಳಿಯಿಂದ ಅಪ್ಪು ಕುಲಕರ್ಣಿಯವರು, ವಿಜಯಪುರದಿಂದ ಹಂಪಣ್ಣ ಮಸೂತಿಯವರು, ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕಿನಿಂದ ಅಕ್ಕಮಹಾದೇವಿಯವರು, ಹಾಗೆ ಹಂಜಗಿ ಗ್ರಾಮದಿಂದ ಸುರೇಶ್ ಅವರು, ಸುರಗಿಹಳ್ಳಿಯಿಂದ ಬಸವರಾಜ್ ಅವರು, ಹಾಗೆ ಅಥಣಿ ತಾಲೂಕಿನಿಂದ ಸಾಬು ಕಟ್ಟಿಮನಿಯವರು ಕರೆ ಮಾಡಿದ್ರು. ಎಲ್ಲರಿಗೂ ಧನ್ಯವಾದ. ಕೇಳುಗರು ಎಲ್ಲರಿಗೂ ಕೂಡ ಧನ್ಯವಾದಗಳು.

ನಾನು ಇದುವರೆಗೂ ನಿಮ್ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಗುಂಡು ಕರಾಂಡೆಯವರು ಹಾಗೆ ಎಬಿ ರಾಜ್ಕುಮಾರ್ ಇವರು.

0: ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಈಗ ಕೇಳಿ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕವನ್ನು ಆಲಿಸಲಿದ್ದೀರಿ. 7:45 ಕನ್ನಡದಲ್ಲಿ ಭಾಷಣ, ಮಹಿಳೆ ಮತ್ತು ವೃತ್ತಿಪರ ಜೀವನ, ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪ ಗೋಳ್. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಇನ್ನು ಈ ರಾತ್ರಿ 8:00 ಯುವವಾಣಿ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 9:15 ಲಕ್ಷ್ಮೀ ಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ. 10:00 ರವಿ ವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಧಾಕರ್ ದೇವ್ಲೆ ಅವರಿಂದ ಗಾಯನವನ್ನ ಕೇಳಲಿದ್ದೀರಿ. ಕಾರ್ಯಕ್ರಮ ಇಂದೋರ್ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಇನ್ನು ನಾಳೆಯ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತವನ್ನು ಆಲಿಸಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45, 8:35 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆಯನ್ನು ಆಲಿಸಲಿದ್ದೀರಿ. 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ, 6:00 ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ ಮಂಗಾನವರ್ ಅವರೊಂದಿಗೆ ಸಂದರ್ಶನ ಆಲಿಸಲಿದ್ದೀರಿ. ಸಂದರ್ಶಿಸಲಿದ್ದಾರೆ ಶಿದರಾಯ್ ಎನ್ ಸಾಳುಂಕೆ. ಇನ್ನು 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು, 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 9:30 ಜನಪದ ವೈವಿಧ್ಯವನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ, ಸಮಯ 6:10:27.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ.

0: ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡಿಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡಿಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ನಮಸ್ಕಾರಪ್ಪ ಸಾಗರ, ಇವತ್ತ ಏನಂತ ಗೊತ್ತೈತೇನ? ಫ್ರೆಂಡ್ಶಿಪ್ ಡೇ ಅದ.
4: ಏ, ಭಾಳ ಒಳ್ಳೆ ವಿಷಯ ಐತಿ ನೋಡಪ್ಪ ಇವತ್ತು. ಸ್ನೇಹಿತರ ದಿನ, ಸ್ನೇಹದ ಮಹತ್ವನ ನೆನಪಿಸುವ ದಿನ ಅಲ್ಲ ಹಂಗದಾರ ಇದು?
3: ಏ ಹೌದಲ್ಲ, ಸ್ನೇಹಿತರ ದಿನ ಯಾವಾಗ ಆಚರಿಸ್ತಾರ, ಯಾವಾಗ ಮಾಡ್ಲಾಕತ್ತವ ಅನ್ನೋದು ನಮ್ಗೇನು ಗೊತ್ತೇ ಇರಲಿಲ್ಲ ನೋಡಪ್ಪ.
4: ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರ ಬರ್ತೈತಿಲ್ಲ, ಅವತ್ತನ ನಮ್ಮ ಸ್ನೇಹಿತರ ದಿನ. ಇವತ್ತ ನೋಡ,
3: ಈ ಸ್ನೇಹ ಅಂದ್ರೆ ಕೇವಲ ಒಟ್ಟಿಗೆ ಆಡುವುದು ಅಥವಾ ಮಾತನಾಡುವುದಲ್ಲಪ್ಪ, ಒಬ್ಬರಿಗೊಬ್ರು ಸಹಾಯ ಮಾಡೋದು, ಕಷ್ಟದಲ್ಲಿ ಬೆಂಬಲ ನೀಡುವುದು ಕೂಡ ಒಂದು ಸ್ನೇಹದ ಭಾಗ ಆಗ್ಯದ ನೋಡ.
4: ನಿಜ, ಒಳ್ಳೆಯ ಸ್ನೇಹಿತ ನಮ್ಮ ಸಂತೋಷದಲ್ಲಿ ಮತ್ತು ದುಃಖದಲ್ಲಿ ಕೂಡ ಜೊತೆಯಾಗಿರ್ತಾನೆ ನೋಡಪ್ಪ.
3: ಶಾಲೆಯಾಗ ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಜೀವನದ ಅಮೂಲ್ಯ ನೆನಪುಗಳಾಗಿರ್ತಾವೆ ನೋಡ.
4: ಹೌದೌದು, ಅವಾಗ ಸ್ನೇಹಿತರು ನಮ್ಮನ್ನು ಪ್ರೋತ್ಸಾಹಿಸ್ತಾರ, ತಪ್ಪುಗಳನ್ನ ತಿದ್ದಿಕೊಳ್ಳಕ್ಕೆ ಸಲಹೆಗಳನ್ನು ನೀಡ್ತಿರ್ತಾರೆ ನೋಡು.
3: ಸ್ನೇಹಿತರ ದಿನವನ್ನು ಜನರು ಹೇಗೆ ಆಚರಿಸ್ತಾರೆ?
4: ಕೆಲವರು ತಮ್ಮ ಸ್ನೇಹಿತರಿಗೆ ಶುಭಾಶಯಗಳನ್ನು ತಿಳಿಸ್ತಾರ, ಕೆಲವರು ಶುಭಾಶಯ ಪತ್ರಗಳನ್ನು ಕೊಡ್ತಾರ, ಉಡುಗೊರೆ ಕೊಡ್ತಾರ, ಮತ್ತು ಅವು ಬ್ಯಾಂಡ್ಗಳು ಬರ್ತಾವಲ್ಲ ಕೈಯ ಕಟ್ತಾರಲ್ಲ, ಅವುಗಳನ್ನು ಕಟ್ಟುವ ಮುಖಾಂತರ ಆಚರಣೆ ಮಾಡ್ತಾರೆ ನೋಡಿ. ಇವೆಲ್ಲ
3: ಇವತ್ತಿನ ದಿನದಾಗ ಈ ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಶುಭಾಶಯ ಹಂಚ್ಕೊಳತ್ತಾರ ನೋಡಪ್ಪ.
4: ಒಳ್ಳೆಯ ಸ್ನೇಹಿತನ ಗುಣಗಳು ಯಾವ್ಯಾವ ಇರ್ಬೇಕಂತ ಗೊತ್ತೈತೇನ ಗಂಗಾಧರ?
3: ಗೊತ್ತೈತಲ್ಲ, ಪ್ರಾಮಾಣಿಕತೆ, ನಂಬಿಕೆ, ಸಹಾಯ ಮಾಡುವ ಮನೋಭಾವ ಮತ್ತು ಪರಸ್ಪರ ಗೌರವ ಕೊಡುವಂತ ಒಂದು ಗುಣಗಳಿರ್ಬೇಕು ನೋಡಪ್ಪ.
4: ಸ್ನೇಹದಲ್ಲಿ ವಿಶ್ವಾಸ ಬಹಳ ಮುಖ್ಯ ಇರ್ಬೇಕು ನೋಡು. ವಿಶ್ವಾಸವಿದ್ರ ಸ್ನೇಹ ಗಟ್ಟಿಯಾಗಿರ್ತೈತಿ.
3: ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯ ಬಂದ್ರೆ ಏನ್ ಮಾಡ್ಬೇಕು?
4: ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು, ಮತ್ತ ಸ್ನೇಹಿತರನ್ನ ಒಬ್ಬರೊಬ್ಬರಲ್ಲಿ ಕ್ಷಮಿಸುವ ಗುಣ ಇರ್ಬೇಕು.
3: ಸ್ನೇಹಿತನ ಯಶಸ್ಸನ್ನು ನೋಡಿ ನಾವು ಸಂತೋಷ ಪಡುವುದು ಕೂಡ ಒಂದು ಸ್ನೇಹಿತರ ಅಥವಾ ಸ್ನೇಹದ ಒಂದು ದೊಡ್ಡ ಲಕ್ಷಣ ನೋಡಪ್ಪ.
4: ಹೌದೌದು, ನಿಜವಾದ ಸ್ನೇಹಿತ ಯಾರಿರ್ತಾರಲ್ಲ ಅವ್ರು ಯಾವಾಗಲೂ ಯಾವುದೇ ರೀತಿಯೂ ಅಸಹ್ಯ ಪಡುವುದಿಲ್ಲ, ಅವರು ಬದಲಿಗೆ ಪ್ರೋತ್ಸಾಹ ನೀಡ್ತಿರ್ತಾರೆ. ಅವರು
3: ನಮ್ಮ ಇತಿಹಾಸ ಮತ್ತು ಸಾಹಿತ್ಯದಲ್ಲಿಯೂ ಕೂಡ ಸ್ನೇಹದ ಅನೇಕ ಉದಾಹರಣೆಗಳಿವೆ, ಅವು ಸ್ನೇಹದ ಮೌಲ್ಯಗಳನ್ನು ತಿಳಿಸ್ತಾವೆ ನೋಡಪ್ಪ.
4: ಸ್ನೇಹ ಅಂದ್ರೆ ದೊಡ್ಡವರು ಸಣ್ಣವರು ಅನ್ನುವಂಥದ್ದು ಒಂದು ವಯಸ್ಸಿನ ಭೇದ ಭಾವ ಇರಂಗಿಲ್ಲ, ಜಾತಿ ಧರ್ಮ ಭಾಷೆ ಇದು ಯಾವುದೂ ಲೆಕ್ಕಕ್ಕೆ ಬರಂಗಿಲ್ಲ, ಇವೆಲ್ಲವನ್ನ ಮೀರಿದಂಥದ್ದು ಒಂದು ಜನರವನ್ನ ಒಗ್ಗೂಡಿಸುವಂತ ಶಕ್ತಿನೇ ಸ್ನೇಹ ಅಂತ ಹೇಳ್ಬೋದು ನೋಡು.
3: ಅಂದ್ರೆ ಸಮಾನ ಮನಸ್ಕರು ಇರ್ಬೇಕನ್ನಂಗಾಯ್ತು. ಆದ್ರಿಂದ ಸ್ನೇಹವನ್ನ ಜೀವನದ ಅಮೂಲ್ಯ ಸಂಪತ್ತು ಅಂತ ಕರೀತಾರೆ ನೋಡು.
4: ಹೌದು, ಹಣ ಅಥವಾ ವಸ್ತುಗಳಿಂದ ಎಲ್ಲವನ್ನು ಪಡೆದುಕೊಳ್ಬಹುದು, ಆದ್ರೆ ಈ ಒಳ್ಳೆಯ ಸ್ನೇಹಿತನ ಜೀವನವನ್ನ ಸುಂದರವಾಗಿ ಬೆಳೆಸುವುದು ಬಹಳ ಅಮೂಲ್ಯವಾಗಿರ್ತಕ್ಕ ನೋಡು.
3: ಈ ಸ್ನೇಹಿತರ ದಿನದಂದು ನಾವು ನಮ್ಮ ಸ್ನೇಹಿತರನ್ನ ನೆನೆಸಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ನೋಡಪ್ಪ.
4: ಹೌದು, ಹಂಗಾದ್ರೆ ಇವತ್ತು ಏನ್ ಮಾಡೋಣ ಗೊತ್ತ ತಿನ್ಗಂಗಾದ್ರ, ನಮ್ಮೆಲ್ಲ ಇವರು ಪ್ರೈಮರಿ ಹೈಸ್ಕೂಲ್ ಕ್ಲಾಸ್ಮೇಟ್ಸ್ ಇದ್ರಲ್ಲ, ನಮ್ಮ ಈಶಾಡಕ್ಕದ್ ಹೊಕ್ಕಿದೇವಲ್ಲ ಮಧ್ಯದಾಗ, ಅವ್ರು ಒಟ್ಟರು ಕೂಡ ಇವತ್ತೊಂದು ಫಂಕ್ಷನ್ ಮಾಡೋ ನೋಡು ಸ್ನೇಹಿತರ ದಿನಾಚರಣೆ ಕುರಿತು.
3: ಈ ಫಂಕ್ಷನ್ ಮಾಡೋದಕ್ಕಿಂತ ಈ ಎಲ್ಲರೂ ಒಬ್ರಿಗೊಬ್ರು ಒಂದು ಮನುಷ್ಯನ ಮಾತು ಹಂಚ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಅವ್ರ ಕಷ್ಟ ನಷ್ಟ ನೋವು ನಲಿವುಗಳಲ್ಲಿ ನಾವು ಭಾಗವಹಿಸೋಣ, ನಮ್ಮ ನೋವು ನಲಿವುಗಳು ಅವ್ರ ಮುಂದೆ ಹೇಳ್ಕೊಂಡು ಮನಸ್ಸು ಹಗರಕ್ಕ ನೋಡಪ್ಪ.
4: ಹೌದೌದು, ಒಳ್ಳೆ ಮಾತು ಹೇಳಿದ್ ನೋಡು, ಯಾಕಂದ್ರೆ ನಮ್ಮ ಮನಸ್ಸು ಬಿಚ್ಚಿ ಮಾತಾಡೋದು ಸ್ನೇಹಿತರ ಮುಂದೆ ಅಷ್ಟಲ್ಲ.
3: ಈಗಿನ ಕಾಲದಾಗ ಏನಾಗ್ಬಿಟ್ಟದ, ಸ್ನೇಹ ಅನ್ನೋದೇ ಇಲ್ಲ. ಅವಾಗ ಏನಕ್ಕಿತ್ತು, ನಾವು ಹಳ್ಳಿಯಾಗ ನೋಡಿಯಲ್ಲ, ಕಟ್ಟಿ ಕೂತ್ಕೊಂಡು ರಾತ್ರಿ 10 ಆದ್ರೂ ಮನ್ಯಾಗ ನಮ್ಮ ಅವ್ವ ಅಪ್ಪ ಊಟಕ್ಕೆ ಕರೆಯಕ್ಕೆ ಬರ್ತೀರಿ, ಏ ಬರ್ರಿ ಏನು ಮಾಡ್ತೀವಿ ಊಟ ಮಾಡ್ತೀವಿ ಬರೀ ಕರೆಯಕ್ಕೆ ಬರ್ತಿದ್ರು. ಆದ್ರೂ ನಾವು 10 ತನಕ ಕೂತು ಮಾತು ಹೇಳ್ತೀವಪ್ಪ, ಹುಂಚಿಡಿದ ಕಟ್ಟಿಗೆ ಹಾಲು ಹಿಡಿದು ಕಟ್ಟಿಗೆ ಕೂತ್ಕೊಂಡು. ಈಗ ಕಟ್ಟಿಗಳೇ ಇಲ್ಲ, ಎಲ್ಲರೂ ಏಮಾಬಿಟ್ಟಾರ, ಈ ಮೊಬೈಲ್ದಾಗ ಮಗ್ನ ಹಾಕ್ಯಂದ ಯಾರ್ಯಾರನ್ನೋ ಸ್ನೇಹದ ಭಾವನೆನೂ ಹೋಗ್ಬಿಟ್ಟದ.
4: ಹೌದು ಹೌದು, ಮತ್ತೆ ಅವಾಗ ನೋಡಿದಿಲ್ಲ ಜಾತ್ರೆಗೆ ಎಲ್ಲರೂ ಕೂಡ ಹೊಂಟೇವ ಅಂದ್ರೆ ಎಲ್ಲರೂ ಒಂದ ತರ ಅಂಗಿ ಹಾಕ್ತಿದ್ದೇವೆ, ಎಷ್ಟು ಚಂದ ಹೊಕ್ಕಿದೇ ಅವಾಗಲ್ಲ.
3: ಅರಿಯಲ್ಲ, ಈಗ ಅಂತ ಅರಿವಿಲ್ಪ ಹರಕ ಪ್ಯಾಂಟ್ ಹಾವಿ ಹಾಕೊಂಡು
4: ಎಲ್ಲ ಟ್ರೆಂಡ್ ಫ್ಯಾಷನ್ ಆಗಿಬಿಟ್ಟತಿವು.
3: ಫ್ಯಾಷನ್ ಹೋಗಲಕ್ಕ ನಮ್ಮ ಸ್ನೇಹತ್ವ ಭಾವನೆಯನ್ನ, ನಮ್ಮ ಒಂದು ಫ್ರೆಂಡ್ಶಿಪ್ಪನ್ನ, ಗೆಳೆತನ ಅಂತಾರಲ್ಲ, ಇದು ಅತಿ ಅಮೂಲ್ಯ ಆಗಿರುವಂಥದ್ದು. ಒಬ್ರಿಗೊಬ್ರು ಮನುಷ್ಯನ ಮಾತುಗಳನ್ನ ಹಂಚ್ಕೊಳ್ಳೋದು, ಆಮೇಲೆ ಸಮಾನವಾದ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದು,

0: ಇದು ಬಹಳ ಮುಖ್ಯಪ್ಪ. ಅದರ ಸಂಬಂಧ ಮೊದಲ ಹೊರದೇಶದಾಗಿತ್ತದ ಇದು ಫ್ರೆಂಡ್ಶಿಪ್ ಡೇ ಅಂತ ಹೇಳಿ, ಅದನ್ನ ಇತ್ತೀಚೆಗೆ ಈ ಸ್ನೇಹ ಅನ್ನೋದು ಪದನ ಮರ್ತು ಹೊಂಟಾರಲ್ಲ, ಅದಕ್ಕೆ ಎಲ್ಲರೂ ಅದನ್ನು ಫ್ರೆಂಡ್ಶಿಪ್ ಡೇ, ಇದು ಸ್ನೇಹಿತರ ದಿನ ಅಂತೇಳಿ ಆಚರಣೆ ಮಾಡಕತ್ತಾರ. ನಾವು ಆಚರಣೆ ಮಾಡಿ ನೋಡಿಪ್ಪ
1: ನಡಿ ನಡಿ. ಇದ್ರ ಒಂದು ಸಂದೇಶ ಏನ ಗೊತ್ತಾಕತ್ತೇನ ಅಂದ್ರ, ನಾವು ಬೇರೆ ಬೇರೆ ತಾಯಿ ಮಕ್ಕಳಿರ್ಬೋದು, ಆದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳನ್ನುವಂತ ಒಂದು ಮನೋಭಾವದಿಂದ ಕೂಡಿ ಬಾಳುವುದೇ ಇದೊಂದು ಸ್ನೇಹ ಅಂತೇಳಿ ನನಗೆ ಅನ್ಸತ್ತ
0: ನೋಡಿಪ್ಪ. ಹಂಗಾರ ಕಟ್ಟಿಗೆ ಕುಂದ್ರಂತ ಅವ್ನು ಕಾಲಪ್ಪನ ಬರಕತ್ತಾನ, ಬಾ ಹೋಗುನ್ ಬಾ ಕಟ್ಟಿ ಹೋಗುನ್ ಬಾ ಇಲ್ಲೇ ಕೂತ್ ಮಾತಾಡ್ನೋದು
1: ನಡಿ
0: ಹೋಗುನ ನಡಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ಕುರಿತಾದ ಕಾರ್ಯಾಗಾರವೊಂದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಬ್ಬರು ತಿಳಿಸಿಕೊಟ್ಟ ಜೀವನ ಪಾಠದ ಬಗ್ಗೆ ತಿಳಿಯೋಣ. ಆ ಕಾರ್ಯಾಗಾರದಲ್ಲಿ 200ಕ್ಕಿಂತ ಹೆಚ್ಚು ಜನರು ಭಾಗಿಯಾಗಿದ್ರು. ಮಾತು ಪ್ರಾರಂಭಿಸಿದ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಜೇಬಿನಿಂದ 100 ರೂಪಾಯಿಯ ಒಂದು ನೋಟನ್ನ ತೆಗೆದು ಎತ್ತಿಡ್ದು ನಾನೀಗ ಈ ನೋಟನ್ನ ಕೊಡ್ತೀನಿ ಅಂತ ಇಟ್ಕೊಡ್ರಿ, ಯಾರ್ಯಾರಿಗೆಲ್ಲ ಈ ದುಡ್ಡು ಬೇಕು ಕೈ ಎತ್ತರಿ ಅಂತ ಹೇಳಿದ್ರಂತೆ. ಅಲ್ಲಿರೋ ಅಷ್ಟು ಜನರು ಕೂಡ ಕೈಯನ್ನ ಎತ್ತಿದ್ರು. ಹಾಗಾದ್ರೆ ಒಂದ್ ನಿಮಿಷ ತಡೀರಿ ಅಂತ ಹೇಳಿ ಆ ನೋಟನ್ನ ಎರಡು ಭಾಗ ಮಾಡಿ ಮಡಚಿದ್ರು. ಈಗ ಈ ನೋಟ್ ಯಾರಿಗ್ ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡಿದ್ರಂತೆ. ಆಗ ಮತ್ತೆ ಎಲ್ರೂ ಕೂಡ ಕೈ ಎತ್ತಿದ್ರು. ಆಗ ಅದೇ ನೋಟನ್ನ ಮತ್ತೆ ಎಲ್ಲಾರ್ಗೂ ತೋರಿಸ್ತಾ ಅದನ್ನ ತಮ್ಮ ಕೈಯಲ್ಲಿ ಮುದ್ದೆ ಮಾಡಿದ್ರಂತೆ. ಆಗ್ಲೂ ಕೂಡ ಯಾರು ಕೈಯನ್ನ ಕೆಳಗಿಳಿಸಿರ್ಲಿಲ್ಲ. ಕೊನೆಗೆ ನೋಟನ್ನ ನೆಲಕ್ಕೆ ಹಾಕಿ ತಮ್ಮ ಬೂಟ್ ಕಾಲ್ನಿಂದ ತುಳಿದ್ರಂತೆ. ಹೀಗೆ ಅಷ್ಟೊಂದು ಮುದ್ದಿಯಾದ ಧೂಳು ಹಿಡಿದ ನೋಟನ್ನ ಮೇಲೆ ಎತ್ತಿ ಮತ್ತೆ ಈಗ್ಲೂ ಈ ನೋಟ್ ಬೇಕಾ ಎಲ್ಲರಿಗೂ ಅಂತ ಕೇಳಿದ್ರಂತೆ. ಹೌದು ಅಂತ ಹೇಳಿ ಎಲ್ರೂ ಮತ್ತೆ ಕೈ ಎತ್ತಿದ್ರಂತೆ. ಹಾಗಾದ್ರೆ ನಾನೀಗ ನಿಮ್ಗೆ ಜೀವನದ ಒಂದು ದೊಡ್ಡ ಪಾಠವನ್ನ ಹೇಳ್ಕೊಟ್ಟಿದ್ದೀನಿ. ನೀವು ಈ ನೋಟನ್ನ ಮಡಚಿದ್ರು, ಮುದ್ದೆ ಮಾಡಿದ್ರು, ಧೂಳಲ್ಲಿ ಹಾಕಿ ತುಳಿದ್ರು, ಅದ್ರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈ ನೋಟಿನಲ್ಲಿರುವ ಮೌಲ್ಯ ಮೊದಲು 100, ಈಗ್ಲೂ 100 ಅಷ್ಟೇ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡ್ರಿ, ಹಾಗಾಗಿಯೇ ಅದನ್ನ ಒಪ್ಕೊಂಡ್ರಿ. ಹೀಗೆ ಜೀವನವೂ ಕೂಡ ಹಾಗೆ ಈ ನೋಟಿನಂತೆ ಕಷ್ಟಗಳು ನಮ್ಮನ್ನ ಮುದ್ದೆ ಮಾಡ್ತವೆ, ತುಳಿತವೆ, ಕೆಲವೊಮ್ಮೆ ಹೊಸಕಿ ಹಾಕ್ಬಿಡ್ತವೆ. ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡ್ಬಿಡ್ತೀವಿ. ನಮಗ್ ನಾವೇನೇ ನಾವು ಕೀಳರಿಮೆಯನ್ನ ಹೊಂದ್ಬಿಡ್ತೀವಿ. ನಾನು ಅಪ್ರಯೋಜಕ, ನನ್ನಿಂದ ಏನು ಸಾಧ್ಯ ಆಗೋದಿಲ್ಲ ಅನ್ನೋ ಭಾವನೆ ಮೂಡ್ಬಿಡ್ತದೆ. ಹೀಗೆ ಹೇಳ್ತಾ ಆ ಸಂಪನ್ಮೂಲ ವ್ಯಕ್ತಿಗಳು ಕೊನೆಗೆ ಒಂದು ಮಾತನ್ನ ಹೇಳಿದ್ರಂತೆ. ನೆನಪಿರ್ಲಿ, ನಮ್ಮ ಜೀವನದ ಮೌಲ್ಯ ಕುಂದಿರೋದಿಲ್ಲ, ಅಲ್ಲಿಗೆ ಜೀವನ ಮುಗ್ದು ಹೋಗುದಿಲ್ಲ. ನಮ್ಮ ಮೌಲ್ಯವನ್ನ ನಾವು ಕಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದು ವಿಶೇಷವಾದಂತಹ ಗುಣವನ್ನ ಹೊಂದಿಯೇ ಇರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿನೇ ಇದ್ದೀವಿ. ಯಾವುದೇ ಸಮಸ್ಯೆ ಸಂದರ್ಭ ಬಂದ್ರೆ ಅದಕ್ಕೆ ಹೆದರಿ ನಮ್ಮನ್ನ ನಾವು ಕೀಳಾಗಿ ನೋಡ್ಕೊಳ್ಬಾರ್ದು. ಈ ಮಾತನ್ನ ಎಂದೆಂದಿಗೂ ಮರಿಬೇಡ್ರಿ ಅಂತ ಹೇಳಿದ್ರಂತೆ. ನಮಸ್ಕಾರ.

ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 6:20. ಇನ್ನು ಮುಂದೆ ಆಲಿಸಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ. ಒಂದು ಸಿದ್ಧಾಂತದ ಕಾರಣ ಓರ್ವ ಸಾಯಬಹುದು, ಆದರೆ ಮುಂದೆ ಆತನ ಸಿದ್ಧಾಂತ ಸಾವಿರಾರು ಮಂದಿಯಲ್ಲಿ ಅವತರಿಸುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್.
1: ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರ ಮನುಷ್ಯನನ್ನು ಮಹಾನಾಗಿ ಮಾಡುತ್ತದೆ. ರಕ್ತವಿಲ್ಲದೆ ದೇಹವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆ ಶ್ರದ್ಧೆ ಮತ್ತು ಪ್ರಾರ್ಥನೆಗಳಿಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವಿಲ್ಲ. ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಅದನ್ನು ನಿಮ್ಮೊಂದಿಗೆ ಪ್ರಾರಂಭಿಸಿ. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿ.
2: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
3: ಹಲೋ, ಎಲ್ಲಿದ್ಯಪ್ಪ?
2: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.
4: ಕಥೆ ಮುಗಿಯಿತೆ,
2: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
5: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
6: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
5: ಅನ್ನ ಚೆಲ್ಲಲು ನಿಮಿಷ ಸಾಕು,
6: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
5: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
6: ಅನ್ನ ಪರಬ್ರಹ್ಮನ ಸ್ವರೂಪ,
5: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
6: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
5: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
6: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
5: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
7: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
8: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
7: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
9: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
10: ಏ, ಇವತ್ತಿ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
11: ಅದನ್ನ ಯಾಕಂಗ್ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
10: ಏ, ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ. ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
11: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೀನಿ?
10: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
12: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ಸೊಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
3: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
4: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
3: ಏನ್ ಹಂಗಂದ್ರೆ
5: ಸುಮ್ನಿರಿ, ಸಾಕಿನ.
4: ಅಲ್ಲ, ನೀ ಕಿಡ್ಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದೆ.

0: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
1: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
0: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
2: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿ ಗಿದ್ದೆ ಐತೆ ಇಲ್ಲ ಅಂತಾನ ಮಗ.
1: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
3: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
3: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
5: ರೈಟ್ ರೈಟ್.
6: ಹಚ್ಚ ಹಸಿರ ಪಚ್ಚೆ ಕಾಡು,
7: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
8: ಉಸಿರಾಗುವೆ
7: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
8: ಮನುಕುಲ

0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆಕಾಶವಾಣಿ ವಿಜಯಪುರ, ಸಮಯ 6:37 ಇನ್ನು ಮುಂದೆ ಆಲಿಸಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ.
3: ಆಕಾಶವಾಣಿ, ಸಮಯ 6:37. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
4: Less premium, more bonus, most suitable for your loved ones. RPL Life, nothing better than this.
5: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
6: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
7: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
8: RBI ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
10: ಅಕಾಲಿಕ ಮಳೆಗೆ ಮಿಂಚುಗಳು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ದ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ

0: ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ದ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ಧರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90%ರಷ್ಟು ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9ರಂದು ಪಾದಯಾತ್ರೆ ನಡೆಯಲಿದೆ. 3 ದಿನಗಳ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು 1 ದಿನ ಸೇರಿದಂತೆ ಕೇಂದ್ರ ಸಚಿವ

0: ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರಿ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ 3 ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 cm ಭಾರಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ನಗರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: 1 ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಆಕಾಶವಾಣಿ ವಿಜಯಪುರ, ಸಮಯ 6:51. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
3: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
2: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
3: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಅಬ 70 ವರ್ಷ ಅಧಿಕ ಉಮ್ರಕ್ಕೆ ದೇಶ ಕೆ ಹರ ಬುಜುರ್ಗ ಕೋ ಅಸ್ಪತಾಲ್ ಮೇ ಮುಫ್ತ ಇಲಾಜ್ ಮಿಲೇಗಾ.
8: ದೇಶ ಕೆ ಯುವಾವೋ ನೇ ಲಿಯಾ ಹೈ ನ್ಯೂ ಇಯರ್ ರೆಸೊಲ್ಯೂಷನ್. 70 ಸಾಲ್ ಕೆ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವೈ ವಂದನಾ ಕಾರ್ಡ್ ಬನಾನೇ ಕಾ, 5 lakh रुपए के मुफ्त उपचार का उपहार पहुंचाकर भारत को आयुष्मान बनाने का. आज ही आयुष्मान ऐप डाउनलोड करें और 70 वर्ष या उससे अधिक आयु के बुजुर्गों का आयुष्मान वै वंदना कार्ड बनवाएं. अधिक जानकारी के लिए 1-4555 पर कॉल करें.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಅರೇಂಜ್.

0: ಪೇಮೆಂಟ್ ಆಯ್ತು. ಯಾವ್ದ್ರದ್ದು?
1: ಚಿನ್ನುನ ಫೀಸ್ನದ್ದು
0: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
7: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
8: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
7: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
8: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
9: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
8: ಕೊನೆಯ ದಿನಾಂಕ 13/8/2026.
9: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
10: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksuwssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕುಂತೇರಿ ಅನ್ನ ಗೌಡ್ರ, ನಿಂತೇರಿ ತಮ್ಮ ಗೌಡ್ರ, ನನ್ನ ಗೆಳೆಯ ಬಾಳನ್ ಹೋಗಿ ಇವತ್ತಿಗೆ 4-5 ದಿವಸ ಆಯ್ತು. ಆತನ ಭೇಟಿ ನನಗಿಲ್ಲ, ಎಣ್ಣ ಭೇಟಿ ಆತನಿಗಿಲ್ಲ. ಇಲ್ಲಿ ಯಾರಾದ್ರೆ ನೋಡಿದ್ರೆ ಹೇಳ್ಬೇಕಾಯ್ತು ನೋಡ್ರಿ. ಓಹೋ ದೇವ, ಇಲ್ಲಿ ಯಾರು ನೋಡಿದಂತೆ ಕಾಣುವುದಿಲ್ಲ. ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡಿದ್ರಾಯ್ತು.

0: ನಿಂತವ್ರಿ ತಮಗೆ ಹೊರ ನನ್ನಗಳ ಸಂಘನ ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಹೊತ್ತಾಯ್ತು. ಆತನ ಭೇಟಿ ನನಗೆಲ್ಲ, ನನ್ನ ಭೇಟಿ ಆತನಿಗೆಲ್ಲ. ಇಲ್ಲೇ ಯಾರು ಸ್ವಲ್ಪ ನೋಡಿ ಹೇಳಬೇಕಾಯ್ತು ನೋಡು. ಓಹೋ ದೇವ, ಇಲ್ಲಾರು ನೋಡಿದಂತೆ ಕಾಣುವುದಿಲ್ಲ. ನಾಗಡೆ ಓಣಿಗೆ ಹೋಗಿ ವಿಚಾರ ಮಾಡಿ ಮುಂದಕ್ಕೆ ಹೋಗಬೇಕು.
1: ಅಣ್ಣಾರಾಮೇರಾಮ್ ಏನೋ ಮೈತ್ರಿ ಬಾಣ, ನನ್ಗೆ ಹೇಳ್ತಾನೆ ಬಂದ ನಿನಗೇನು ಬೇಸರ ಆತೇನಪ್ಪ?
0: ಏನೋ ಮೈತ್ರಿ ಸಂಗಣ್ಣ, ನಿಮಗೆ ಹೇಳ್ತಾನೆ ನಮಗೆ ಏನು ಬೇಸರ ಆಗಿಲ್ಲ, ನಮಗೆ ಹೇಳ್ತಾನೆ ಬಂದು ನಿಮ್ಗೆ ಬೇಸರ ಆತಾನ್ರಿ?
1: ಏನೋ ಮೈತ್ರಿ ಬಾಣ, ನಿನಗೆ ಹೇಳ್ತಾನೆ ಬಂದು ಬೇಸರ ಆಗಿಲ್ಲ, ಮತ್ತಾದ್ರೂ ಹೇಳ್ತಾನೆ ಕೇಳು.
0: ಚಂದ ಹೇಳ.

0: ಏನೋ ಮೈತ್ರ ಬಾಣ, ನಿನ್ನ ಮುಖವು ಇಷ್ಟೊಂದು ಬಾಡಬೇಕಾದ್ರೆ ಏನ ಕಾರಣದಿಂದ ಬಾಡಿರಬಹುದು? ಏನೋ ಮೈತ್ರ ಬಾಳಣ್ಣ, ನಿನ್ನ ಮೈ ಮೇಲೆ ನರಿವಿ ಇಷ್ಟೊಂದು ಹರಿಬೇಕಾದ್ರೆ ಏನ ಕಾರಣದಿಂದ ಹರಿದಿರಬಹುದು?
1: ಏನೋ ಮೈತ್ರ ಸಂಗಣ್ಣ, ನಾವು ನಾಲ್ಕು ಮಂದಿ ಗೆಳೆ ಮಾತ್ರ ಕೊಡ್ಕೊಂಡ ಒಂದು ಹತ್ತು ವಾಲ ಗುತ್ತಿಗೆ ಹಿಡಿದಿದ್ದು, ಆ ಹತ್ತಿ ಕಡ್ಡಿ ಕೇಳುವ ಹೊತ್ನಾಗ ನಮ್ ಮುಂದೆ ನಿಮ್ ಮುಂದೆ ಅವನು ಹೊತ್ನಾಗ ಇರ್ಬ ಹರದ್ರೆ ಹರದಿರ್ಬೇಕು ನೋಡ್ರಿ.
0: ಏನೋ ಮೈತ್ರ ಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗಲು ನಡೆವಂತನಾಗು.
1: ಹಂಗಾರ ಒಳಗೆ ಹೋಗಿ ನೋಡಿಲ್ಲ.
0: ಏನೋ ಮೈತ್ರ ಬಾಣ, ಪ್ಯಾಟ್ಯಾಗಂತೂ ಬಂದಂಗಾತು. ಅಂಗಡಿಯಲ್ಲಿ ಸೇರ್ಜಿ ಇದ್ರೆ ಕರ್ಕೊಂಡು ಬರುವಂತ್ರ ಆಗ್ರಿ.

0: ಪೇಪರ್ ಮ್ಯಾಗ ಪೇಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾ ಕೊಡ್ತಾ ವಾಪಸ್ ಬಿಡ್ತಿದ.
1: ಏನ್ರಿ ಸರ್ಜ್ ಅಂಗಡಿಯಲ್ಲಾದ್ರೆ ಇರ್ತಾರೇನ್ರಿ?
0: ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದಾವ್?
1: ಹಂಗಾದ್ರ ನಮಗೊಂದು ಕರುವತ್ ಕಡೆ ದೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ.
0: ಅರೇ ಸಿಂಗಪ್ಪನ ಅವನ್ನ ತಗೋತಿದ,
1: ಹಂಗಾದ್ರೆ ಕೊಡುವಂತ್ರಿ. ಏನ್ರಿ ಸರ್ಜಿ ಇದ್ರ ಕೆಮ್ಮತ್ ಬಂದ ಎಷ್ಟಾಗ್ತೈತಿ?
0: ಅರೇ ಸಿಂಗಪ್ಪನ ಸಾವಿರ ರೂಪಾಯಿ ಅದ,
1: ಹಂಗಾದ್ರೆ ತಗೊಂಡು ಹೋಗುವಂತ್ರಿ.
0: ತಗೊಂಡು
1: ಏನೋ ಮೈತ್ರಿ ಬಾಣ, ನನ್ನಂಗ್ ಶೃಂಗಾರನಿ ಆದಿ, ನಿನ್ನಂಗ್ ಶೃಂಗಾರನ ಆದ್ನಿ, ಇದ ಹೊಂಗಲ ಪೇಟೆ ಹಾದಂಟಂಗಾದ್ರ ಸಂಜೆ ಯಾರ ಬಾಳೆ ಯಾರ ಗುರುತತ್ ಬರ್ದಂಗ ಹೊತ್ತು ಒಂದ್ ವೇಳೆ ಹೋಗ್ಲಾರ್ಕೆ ಯಾವ್ದ್ರ ಒಂದು ಆಟ ತೆಗೆವಂತ್ರಿ.
2: ಏನೋ ಮೈತ್ರಿ ಸಂಗಣ್ಣ, ನನ್ನಂತ ಬಡವಳೇನ ಆಟ ಆಟದ ಮಿಚ್ಚ ಬರ್ತಕ್ಕ ನೀವ್ ತಗಂತಾರ್ರಿ.
1: ಏನೋ ಮೈತ್ರಿ ಬಾಣ, ಒಂದ್ ಆಡೋದಾದ್ರೆ ಒಂದ್ ಪಗಡಿ ಆಟ ಆಡೋಣ ಅಂತ ನೋಡ್ರಿ.
2: ಏನೋ ಮೈತ್ರಿ ಸಂಗಣ್ಣ, ಈ ಪಗಡಿ ಆಟ ಆಡೆ ಪಂಚಪಾಂಡ್ರ ಹನ್ನೆರಡು ವರ್ಷ.

0: ನಮಗ್ ನಿಮ್ಗೆ ನ್ಯಾಯ ಬಿಡ್ತೇನೆ ವಚನ ಕೊಟ್ಟ ಆಡೋಣ ನೋಡ್ರಿ
1: ಹಂಗಾದ್ರೆ ತೆಗೆದುಕೊಂತಾರ್ರಿ.

0: ಮೈತ್ರಿ ಬೇಡ, ದಶಾಪಾಯಸ ಹೊರತು ಬಂದ ನಂದಾತ್ ನೋಡು.
1: ಏನ್ ಮೈತ್ರಿ ಸಂಘಣ್ಣ, ಚಕ್ಕಾ ತಿನ್ ಹೊಡೆದು ಬಂದ ನಂದಾತ್ ನೋಡ್ರಿ.
0: ದಶಾಪಾಯಸ ಹೊಡೆದು ಬಂದ ನಂದಾತ್ ನೋಡ್ರಿ.
1: ಚಕ್ಕಾ ತಿನ್ ಹೊಡೆದು ಬಂದ ನಂದಾತ್
2: ನೋಡ್ರಿ.
0: ಏನ್ರಿ ಪರಪ್ಪಣ್ಣ, ದಶಾಪಾಯಸ ಹೊಡೆದು ಬಂದ ನಂದಾಗೈತಿ. ನನ್ ಗೆಳೆಯ ನನ್ ಗಟ ಕೊಡುವ ನೋಡು.
2: ನಿಂದೇನಪ್ಪ?
1: ಏನೋ ಪರಪ್ಪಣ್ಣ, ಚಕ್ಕಾ ತಿನ್ ಹೊಡೆದು ಬಂದ ನಂದಾಗೈತಿ. ನನ್ ಗೆಳೆಯ ನನ್ ಗಟ ಕೊಡುವ ನೋಡ್ರಿ.
2: ಏನಪ್ಪ ಹುಡುಗರ, ಈ ಆಟದ ಮಚ್ಚಿಗೂ ತಿಳಿದಂಗತ್ತು. ಹೊರಗೆ ಹುಡುಗರ್ಗ ಅಂತೀರಿ, ಕೈ ಕೈ ಹೋಗೋ ಕೈ ಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮ ನೋಡಪ್ಪ.
0: ಏನೋ ಮೈತ್ರಿ ಬಾಣ, ಆಟ ನಂದರೆ ಆಗ್ಲಿ ಬೇಡ, ನಿಂದರೆ ಆಗ್ಲಿ, ಪರಪ್ಪಣ್ಣ ಹೇಳ್ದಂಗ ನಾವ್ ಆದ್ರೆ ಕೈ ಕೈ ಹಾಕೊಂಡು ಹೋಗಿ ನಡೆಯುವಂತ.
3: ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲದಲ್ಲಿರುವಂತ ಲಗಳೀರ ಪತ್ರ ಬರೆಯಲು ಕಾರಣವೇನೆಂದರೆ ಗಂಟು ತಲೆ ಮೇಲೆ ಮುತ್ತಿನ ವ್ಯಾಪಾರ ಬಹಳ ಜೋರು ಐತಿ. ಈಗ ಬಂದ್ರೆ ಲಾಭ ಆಗ್ತೈತಿ, ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳ ಕರಿ ಕಳಿಸಿ ನಾದ್ರೆ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ. ಏನೋ ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತಾಗ್ರಿ.
2: ನಮ್ಮನ್ನ ಕರೆಸಿದ ಕಾರಣ ಚಂದವಾಗಿ ಹೇಳುವಂತನಪ್ಪ.
3: ಏನೋ ತಮ್ಮಗಳ ನಾದ್ರೆ ವ್ಯಾಪಾರಕ್ಕೆ ಹೋಗವ್ ಜಾನು, ಬೇಗನೆ ಅಪ್ಪಣೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು.
2: ಏನು ಅಣ್ಣ, ಒಂದು ಹಾಲು ಹೈನದಿಂದ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದ ಕಡಿಮೆ ಇಲ್ಲ, ನೇರ ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ.
3: ಏನೋ ತಮ್ಮಗಳ ನಾವು ಮೂರು ಮಂದಿ ಕೂತ್ ಊಟ ಮಾಡ್ಬೇಕಾದ್ರೆ ಹಿರಿ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತು ನೋಡು.
2: ಏನು ಅಣ್ಣ, ನೀ ಎಷ್ಟು ಹೇಳ್ರೆ ಕೇಳು ಮನುಷ್ಯ ಅಲ್ಲ, ತಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ.
3: ಏನೋ ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗವ್ ಜಾನು, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತೈತಿ ನೋಡು.
4: ಏನ್ರಿ ಇರಪ್ಪಣ್ಣ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವಕನ ಒಂದು ಕರಿ ಕಳಿಸಿ ಆಕಿಗೆ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕಾಗ್ತದೆ.
3: ನಿನ್ನ ಹೇಳಿಕೆ ಪ್ರಕಾರ ನಾದ್ರೆ ಆಕಿನ ಕರಿ ಕಳಿಸಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಂಡಿದ್ದಾನು, ಬೇಗನೆ ಬುತ್ತಿ ಗಂಟೆ
0: ಹೇಳ್ತೀನಿ ಕೇಳ್ರಿ.
3: ಹಾ ಚಂದ.

0: ಪ್ರಿಯಾ ಪೊಲೀಸವರಿ ಎಣ್ಣನ ಕರೆಸಿದಕ್ಕ ನಿಮ್ ಚಂದ ಹೇಳುತ್ತಾರಿ
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದರಿ ನಾದ್ರೆ ಗಂಟ ಹೋಗೋದೇನು ಬುತ್ತಿ ಗಂಟ ಕೆಟ್ಟ ಕೊಡುವಂತ
0: ಪತ್ರ ಏನಂತ ಬಂದತ್ರಿ
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ ಗಂಟ ತಲೆಮಾನ ಮುತ್ತಿನ ಪಾರ ಬಾಳ ಜೋರ ಐತಿ ಈಗ ಬಂದ್ರ ಲಾಭ ಆಗ್ತೈತಿ ಎಲ್ಲಾದ್ರಲ್ಲೂ ಸಣ್ಣ ಆಗ್ತೈತಿ ಹೇಳಿ ನನಗಾದ್ರ ಪತ್ರ ಬಂದಿರುವುದು ಅದೇ ಪ್ರಕಾರ ನಾದ್ರೆ ಗಂಟ ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತಿ ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತ
0: ಪ್ರಿಯಾ ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು ಬೆಳ್ಳಿ ಬಂಗಾರ ಕುಡ್ಕೆ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬಿಡಂತ ನೋಡ್ರಿ
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಕ ಬೇಕು
0: ಹೌದ್ರಿ
1: ಹೊಲ್ಮನಿ ಮಾಡೋರು ಹೊಲ್ಮನಿ ಮಾಡಬೇಕು ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ ಬೇಗನೆ ಬುತ್ತಿ ಗಂಟ ಕಟ್ಟಿ
0: ಹೋಗ್ತಾರೆ ಹೇಳ್ತೀನಿ ಕೇಳ್ರಿ
1: ಚಂದವಾಗಿ ಹೇಳುವಂತ ಹಾಗೂ

0: ಏನು ಪ್ರಿಯಾ ಚಿಂತಾಮೂರ್ತಿ ಸಮನೆ ಒಳಗೆ ನನಗಾದ್ರೂ ಇರಾಕ ಬಾಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷಿ ಬಸವಂತ ನನ್ನ ಮಾತಿ ಕೇಳಂಗಿಲ್ಲ, ಅವ್ರನ್ನ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು.
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು
0: ತಗೊಂಡ್ರಿ
1: ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತ. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತ.
2: ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ.
1: ಏನೇ ಪ್ರಮ ನಾದ್ರ ಗಂಟ್ ಕ್ಯಾಪರ್ ಹೊಡಿದಾನು, ನೀ ಬಂದ ಮನ್ಯಾಗ ಇರ್ಬೇಕಾಗ್ತಿತ್ತು.
2: ಹೇಳ್ತೇನೆ ಕೇಳಪ್ಪ.
1: ಹಾ ಹೇಳ್ಬೋದು.

0: ಸೋಪ್ತಿರ್ಬೇಕೇನೆ?
1: ಏನೇಪ್ಪ, ನಮ್ಮ ಮನೆಯಲ್ಲಿ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಯ್ತಿತ್ತು ನೋಡು.
0: ಸೋಪ್ತಿರ್ಬೇಕಪ್ಪ, ಇರ್ಬೇಕಂದ್ರೆ ಹೆಂಗಿರ್ದೇಪ್ಪ?
1: ಏನೇ ಪರಮ, ನೀ ಏನ್ ಬೇಡ್ತಿ ಆದ್ರೆ ಕೊಡ್ತೇನು. ನೀ ಆದ್ರೆ ಬಂದ ನಮ್ಮ ಮನೆಯಲ್ಲಿ ಇರ್ಬೇಕಾಗಿತ್ತು ನೋಡು.
0: ಏನ್ ಬೇಡ್ತಾನ ಅದನ್ನೆಲ್ಲ ಕೊಡ್ತಿಲ್ಲಪ್ಪ. ಹಾಗಾದ್ರೆ ನೀ ವ್ಯಾಪಾರಕ್ಕೆ ಹೊಂಟೆಪ್ಪ?
1: ವ್ಯಾಪಾರಕ್ಕೆ
0: ನೀ ವ್ಯಾಪಾರಕ್ಕೆ ಹೋಗುದಾದ್ರೆ ಒಂದ್ರಾಗ ಎರಡು ಮಗನ ನೀ ಕಾಜಿ ಬಿಟ್ಟು ವ್ಯಾಪಾರಕ್ಕೆ ಹೋಗ.
1: ಏನೇ ಪರಮ, ಒಂದ್ರಾಗ ಎರಡು ಏನಂದ್ರ ನನಗೆ ತಿಳಿಲ್ಲ ನೋಡು.
0: ತಿಳಿಲ್ಲ ನನ್ನ ಮಗನ, ಒಂದ್ರಾಗ ಎರಡ್ ಅಂದ್ರೆ ಯಪ್ಪ ನಿನ್ ಮನಸ್ಸ ಅಂತೆ ನನ್ನ ಮನಸ್ಸ ಅಂತೆ, ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋ.
1: ಪರಮ, ನಿನ್ ಮನಸ್ಸು ಸಂತೂ ಮಾಡ್ಕೋ, ನನ್ನ ಮನಸ್ಸು ಸಂತೂ ಮಾಡು. ಇದು ಅಲ್ಲದ ನಾಳೆ ಮಡಿ ಬಸವನ್ ದೇವ್ರ ಜಾತ್ರೆ ಐತಿ, ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಗಿತ್ತು.
0: ಗಂಡ ಪುತ್ರ ದಾರ್ಯಾಗ ಬಿದ್ದಿರ್ತಾವೇನೇಪ್ಪ?
1: ಏನೇ ಪರಮ, ಅಲ್ಲಿ ಬಸವನಿಗೆ ಬೇಡ್ಕೊಂಡ್ರ ಆಗ್ತೈತ್ ನೋಡು.
0: ಆಗ್ಲಿಪ್ಪ, ನೀನ್ ಹೇಳಿ ಪ್ರಕಾರ ನಾವು ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡ ಪುತ್ರ ಬೇಡ್ಕೊಂಡ್ ಬರ್ತಾನೆ. ಸಂಸ್ಥೆ ಬಿಟ್ಟು ವ್ಯಾಪಾರಕ್ಕೆ ಹೋಗಪ್ಪನಿ.
1: ಏನೋ ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ್ರ. ಈ ನಾವಂದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಗಿತ್ತು ನೋಡು. ಏನೇ ಪ್ರಾಣ ಕಾಂತಿ, ಪ್ರಾಣ ಸುಂದ್ರಿ, ನಾವಾದ್ರೆ ವ್ಯಾಪಾರ ಕಂಡಿದ್ದೇವೆ ನೋಡು.

0: ಏ ಪ್ರಾಮ ಎಮ್ಮ ಖರೀದಿನ ಬರೋ ಅಲ್ಲಿ ಸರ್ಗಿ ಸರ್ ಧಾಳಿ ಎಮ್ಮ ಈ ಅಪ್ಪಾರ್ಕ್ ಹೋಗುವಾಗ ನಮ್ಮ ಮಣಿಪುರ್ ಏನ್ ಹೇಳ್ತಾರೆ
1: ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ
0: ಚಂದ ಹೇಳ್ತಾರೀ.

0: ಅಮ್ಮ ಕರೆದ್ರ ಬರವಲ್ಲಿ ಸರ್ಗಿ ಸರ್ ಧಾಳಿ ಹೊಳತ್ರಿ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಮ್ಮಡಿ ಪುರುಷ ಏನ್ ಹೇಳಿದಾರಿ?
1: ಅಲ್ಲ ನನ್ ಮಗಳ ನಿನ್ ಗಂಡ ವ್ಯಾಪಾರಕ್ಕೆ ಹೋಗು ಮುಂದೆ ನನಗೇನು ಹೇಳಿಲ್ಲ ನೋಡೇವ.
0: ಅಮ್ಮ ಆಗೆಲ್ಲ ಚೇಷ್ಟ ಮಾಡ್ತಕ್ಕಲ್ಲ ಅಮ್ಮ ಕರೆ ಹೇಳ್ತಾರಿ.
1: ಅಯ್ಯ ನನ್ ಮಗಳ ಹೇಳ್ಯಾರ ನೋಡೇವ.
0: ಅಮ್ಮ ಏನ್ ಹೇಳಿ?
1: ನಾಳೆ ಮಾಡಿ ಬಸವನ ದೇವ್ರಿಗೆ ಹೋಗಿ ಕಪ್ರ ಹಚ್ಚಿ ಕಾಯಿ ಒಡ್ಸ್ಕೊಂಡ ನನ್ನ ಮಗಳ ಬರುವಂತೆಲೆ ಗಂಡ ಮುಪ್ಪುತ್ರ ಬೇಡಿಕೊಂಡ್ ಬಾ ಅಂತ ಹೇಳ್ಯಾರ.
0: ಆಗ್ಲಿ ಅಮ್ಮ, ನನಗಾದ್ರೂ ಉದ್ದ ಹೇಳಿದಾರು.
1: ಹೌದೇವ,
0: ನಿಮಗಾದ್ರೂ ಉದ್ದ ಹೇಳ್ದಾರ?
1: ಅದ್ನ ಹೇಳ್ಯಾರವ.
0: ಅಮ್ಮ ಸಂತೆ ಅಂತ ಮಾಡ್ಕೊಂಬಂದ್ರಿ.
1: ಆಗ್ಲಿವ ಸಂತೆ
0: ಆತ್ರಿಲ್ಲ?
1: ಬೀಸುದಾತ್ಲೇವ
0: ಅಮ್ಮ. ಬೀಸು
1: ಆಗ್ಲಿವ ಬೀಸು.

0: ಹೇಳಿ ಪ್ರಮ ಅಮ್ಮ ಗೋಧಿ ಬಿಸು ಅಂತ ಆತ್ರಿ.
1: ಗೋಧಿ ಬಿಸಿದಲ್ಲೇವ?
0: ಹೌದಿಲ್ಲ.
1: ಹೌದೇವ
0: ಅಮ್ಮ ಹೋಳಿಗೆ ಮಾಡಿದಂತೂ ಆತ್ರಿ.
1: ಹೋಳಿಗೆಯನ್ನು ಮಾಡಿದೇವ
0: ಪ್ರಮ. ಇಲ್ಲಿ ಮೇಲೆ ಗುಡಿಸನಕರ ಹೋಗುನಲ್ಲ?
1: ಆಗ್ಲೇವ ಗುಡಿಸನಕ್ಕೆ ಹೋಗುನಲ್ಲ.

0: ಏನೇ ಪ್ರಾಮ
1: ಯಾಕೆವ
0: ಎಮ್ಮ ಗುಡಿಸಲಕತ್ತು ಬಂದಂಗಾತ್ರಿ
1: ಹೌದೇವ
0: ಹೌದಿಲ್ರಿ ಗುಡ್ಯಾ ಪೂಜಾರ ಅದಾನು ಅಥವಾ ಇಲ್ಲೋ ಅಮ್ಮ ಅದ್ರು ಅಂದ್ರ ರೀ
1: ಆಗ್ಲೇವ ನಾನಾದ್ರೂ ಅದ್ರ
0: ಹೌದ್ರಿ
1: ಪೂಜಾರಿ ಪೂಜಾರಿ
0: ಕುಗಡ

0: ಹಿಂದಿನವರಿಗೆ ಮಯ್ಯ ಬಣ್ಣ ತೇಟಕ್ಕಿರ್ಲಿ ಬಣ್ಣ ನೋಡಿ ಮುಚ್ಚವನನ್ನ ಕಣ್ಣ.
1: ಅಯ್ಯಪ್ಪ ನಿನ್ನ ಒಟ್ಟ ನಾವು ಯಾರನ್ನೋದು ಗುರ್ತತ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನೂ ಒಟ್ಟ ಗುರ್ತತ್ತಿಲ್ಲ.
2: ಗುರ್ತತ್ತಿಲ್ಲ ಆಗ್ಲಿ ಪ್ರಮ ಎಮ್ಮ ದೇವ್ರ ಸೇವ ಅಂತ ಮುಗಿತ್ರಿ. ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ.
3: ಊರಾಗ ನಡೆದ ಮರಡಿ ಬಸವನ ದೇವ್ರ ಜಾತ್ರಿ, ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು
4: ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಸಟ್ಟ ಹಂಗಿಲ್ಲ ನೋಡ್ರಿ.
3: ಏನೋ ಮೈತ್ರ ಬೇಡ.

0: ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ?
1: ಏನು ಮೈತ್ರಿ ಸಂಗಣ್ಣ, ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರೆ ವಿಶಾಖಪ್ಪಾಯಿಸ ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಹೋದ್ರೆ ಒಟ್ಟಿಗೆ ಹಾಕೈತ್ ನೋಡ್ರಿ.
0: ಏನೋ ಮೈತ್ರಿ ಬಾಣ, ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ. ನಾವಾದ್ರೆ ಪೇಟೆಲ್ ಹೋಗಿ ಜಾತ್ರೆ ಹೋಗ ನೋಡೇವಂತ ನಾವು.
1: ಏನೋ ಮೈತ್ರಿ ಸಂಗಣ್ಣ, ಹಂಗಾರು ಹೋಗ ನೋಡಿಲ್ಲ.
0: ಏನೋ ಮೈತ್ರಿ ಬಾಣ, ಜಾತ್ರೆಯಲ್ಲಿ ನಿಂತು ಬಂದಂಗಾತು.
1: ಹೌದೌದು,
0: ಈ 500 ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡು ಬರ್ಬೇಕಾಯ್ತು ನೋಡು.
1: ಏನು ಮೈತ್ರಿ ಸಂಗಣ್ಣ, ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ.
0: ಏನೋ ಮೈತ್ರಿ ಬಾಣ, ಕಾಯಿ ಕಪ್ರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇದ್ರೆ ಕಾಯಿ ಒಡಿಸ್ಕೊಂಡು ಬರೋದು ನಡೆಯುವಂತ ನಾವು.
1: ಏನೋ ಮೈತ್ರಿ ಸಂಗಣ್ಣ, ನಾನು ಕಾಯಿ ಒಡಿಸ್ಕೊಂಡ ಬರ್ತೇನೆ ನೋಡ್ರಿ.
2: ಏನು ಬಳಪನ ನಿಮ್ ಕೈಯಾಗ ತಗೊಂಡ್ರಿ
3: ಪೂಜಾರಿ, ನಮ್ ಕಪ್ರ ಹಸಿ ಕಾಯಿದ್ರು ಒಡ್ ಕೊಡುವಂತ ನಾವು.
2: ಏನು ಪರಮಾಯಿ ನಿಮ್ ಕೈಯಾಗ ತಗೊಂಡ್ರಿ?
3: ಏನನ್ ಮಗಳ, ನಾನಾದ್ರೂ ಕಾಯ್ದು ಓಡಿಸ್ಕೊಂಡು ಬಂದೇನಿ ನೋಡವ.
4: ನಮಸ್ಕಾರ ಮಾಡಿ ಪರಮ ಮಣಿಗೆ ಹೋಗಿ ನೋಡ್ರಿ.
0: ಮೈತ್ರಿ ದೇವ್ರ ನಮಸ್ಕಾರ ಮಾಡಿ ಹೋಗಿ ನೋಡುವಂತ ನಾವು.

ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ

ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ

0: ಅಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಆಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆ

ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸರಿದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ ಜೆಎಂಎಂಸಿ ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎನ್ಬಿಎ 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 ಕೆಜಿ ವಿಭಾಗದಲ್ಲಿ ಅವತಾರ್ ಸಿಂಗ್, 100 ಕೆಜಿಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಂಟೋನ್ಜಮ್ ಅವರ ರ್ಯಾಂಕಿಂಗ್ 20ನೇ ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10ನೇ ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ആകാശവാണി ಈಗ ಕೇಳಿ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಸಂಕಪ ಗಿಟ್ಟಪ್ಪಗೋಳ್
1: ಕೆಲಸ ನಮ್ಮ ಬದುಕಿನ ಸಾಧನೆಯನ್ನು ತೋರಿದರೆ ಕುಟುಂಬ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ವೇಗದಲ್ಲಿ ಮನುಷ್ಯರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಹಾಗೂ ಕುಟುಂಬದ ಜೀವನವೂ ಇದೆ. ಇವುಗಳ ಮಧ್ಯೆ ಸಂಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಹಿಂದಿನ ಕಾಲದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಮನೆಯಲ್ಲಿ ಯಾರಾದರೊಬ್ಬರು ತೆಗೆದುಕೊಂಡರೆ ವೃತ್ತಿಪರ ಕೆಲಸಗಳನ್ನು ಕುಟುಂಬದ ಮತ್ತೊಬ್ಬ ಸದಸ್ಯರು ನಿಭಾಯಿಸುತ್ತಿದ್ದರು. ಆಗ ಯಾವುದೇ ರೀತಿ ಸಮಸ್ಯೆ ಬಂದಿರಲಿಲ್ಲ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈಗೇನಾಗಿದೆ? ಈಗ ಜಾಗತೀಕರಣ, ನಗರೀಕರಣ, ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ ವಿಶೇಷವಾಗಿ ಹೇಳಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ಸಂಸ್ಕೃತಿ ಬಂದ ಮೇಲೆ ಕೆಲಸ ಮಾಡುವ ಸ್ಥಳಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಅವರಾದರೂ ಏನು ಮಾಡಬಲ್ಲರು? ರಾತ್ರಿ 10 ನಂತರವೂ ಕೂಡ ಆಫೀಸ್ ಇಮೇಲ್ಗಳಿಗೆ

ಉತ್ತರಿಸುವ ಅನಿವಾರ್ಯತೆ ಬಂದೊದಗಿದೆ. ವೃತ್ತಿಪರ ಯಶಸ್ಸಿನ ಹಿಂದೆ ಓಡುವ ಭರಾಟೆಯಲ್ಲಿ ಕುಟುಂಬದ ಜೊತೆಗೆ ಕಳೆಯುವ ಅಮೂಲ್ಯ ಸಮಯದಿಂದ ವಂಚಿತರಾಗಿರುವುದು ಕಟು ಸತ್ಯದ ಮಾತಾಗಿದೆ. ಮನುಷ್ಯನಿಗೆ ಭಾವನಾತ್ಮಕ ನೆಲೆಯೆಂದರೆ ಅದು ಕುಟುಂಬ. ವೃತ್ತಿ ಜೀವನವು ಆರ್ಥಿಕ ಭದ್ರತೆಯ ಹಾಗೂ ಆತ್ಮವಿಶ್ವಾಸದ ಮೂಲವಾಗಿದೆ. ಇವೆರಡರಲ್ಲಿ ಒಂದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮತ್ತೊಂದನ್ನು ಕಡೆಗಣಿಸಿದರೆ ಹೇಗೆ ಜೀವನದಲ್ಲಿ ಸಮತೋಲನದ ತೃಪ್ತಿ ಸಿಗಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾನೆ. ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಆರೋಗ್ಯಕರ ತೃಪ್ತಿಕರ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಎಂಬುದೇ ಇಲ್ಲಿ ಗಂಭೀರವಾಗಿ ಚರ್ಚಿಸಬೇಕಾದ ವಿಷಯವಾಗಿದೆ. ಜನರ ಸದ್ಯದ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆಲ್ಲ ಅರ್ಥವಾಗುವುದು. ಜನರಿಗೆ ಎಲ್ಲವೂ ಇದೆ, ಆದರೆ ಕೇವಲ ನೆಮ್ಮದಿ ಮಾತ್ರ ಇಲ್ಲ. ತಂತ್ರಜ್ಞಾನವು ನಮ್ಮ ಕೆಲಸವನ್ನು ಸುಲಭಗೊಳಿಸಿದೆ ನಿಜ, ಆದರೆ ಅದೇ ತಂತ್ರಜ್ಞಾನವು ನಮ್ಮ ಖಾಸಗಿ ಸಮಯವನ್ನು ಕಸಿದುಕೊಂಡಿದೆ. ಸ್ಮಾರ್ಟ್ಫೋನ್ಗಳು ನಮ್ಮನ್ನು ಆಫೀಸಿನೊಂದಿಗೆ 24 ಗಂಟೆಯೂ ಬೆರೆಯುವಂತೆ ಮಾಡಿದೆ. ಆದ್ದರಿಂದ ನಾವೆಲ್ಲ ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ತಂತ್ರಜ್ಞಾನಕ್ಕೇ ನೀಡುತ್ತಿದ್ದೇವೆ. ಹೀಗಿರುವಾಗ ಆಫೀಸ್ಗಳಲ್ಲಿ ಕೊಟ್ಟ ಕೆಲಸ ಮುಗಿಸುವ ಒತ್ತಡ, ಮೇಲಾಧಿಕಾರಿಗಳ ನಿರೀಕ್ಷೆಗಳು ಮತ್ತು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಹಾಗೂ ಪೋಷಕರ ಆರೈಕೆ, ದೈನಂದಿನ ಜವಾಬ್ದಾರಿಗಳು, ಹೀಗೆ ವ್ಯಕ್ತಿಯನ್ನು ಅಕ್ಷರಶಃ ಒತ್ತಡದಲ್ಲಿ ಸಿಲುಕಿಸುತ್ತಿವೆ. ಹೀಗಿರುವಾಗ ಸಮಯದ ಅಭಾವ ಒಂದು ಕಡೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬುದು ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಸಂಗತಿಯಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಓಟದ ಬದುಕಾಗಿದೆ. ಈ ಓಟದಲ್ಲಿ ಪತಿ ಪತ್ನಿ ಇಬ್ಬರೂ ಪರಸ್ಪರ ಮಾತನಾಡಲು ಸಹ ಸಮಯವಿಲ್ಲದಂತಾಗಿದೆ. ಮಕ್ಕಳ ಜೊತೆಗೆ ಮತ್ತು ವೃದ್ಧ ಪೋಷಕರ ಜೊತೆಗೆ ಅವರ ಆರೋಗ್ಯ ವಿಚಾರಿಸಲು ಕೂಡ ಸಮಯವಿಲ್ಲದಂತಾಗಿದೆ. ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬಹುದು. ಆಕಾಶ ಎಂಬ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ವೃತ್ತಿಯಲ್ಲಿ ಮಹಾನ್ ಯಶಸ್ಸು ಹಾಗೂ ದೊಡ್ಡ ಸಂಬಳ, ಆದರೆ ಕೇವಲ ಆಫೀಸಿಗೆ ಸೀಮಿತವಾಗಿತ್ತು ಆತನ ಕೆಲಸ. ಅವನು ಪ್ರತಿನಿತ್ಯ ಕಚೇರಿಗೆ ಹೋಗುವಾಗ ಮಕ್ಕಳು ಇನ್ನೂ ಮಲಗಿರುತ್ತಿದ್ದರು. ಹಾಗೆ ರಾತ್ರಿ ಮನೆಗೆ ಬರುವಾಗ ಕೂಡ ತುಂಬಾ ರಾತ್ರಿ ಆಗಿರುವುದರಿಂದ ಆಗಲೂ ಕೂಡ ಅವರು ಬರುವ ವೇಳೆಗೆ ಮಕ್ಕಳು ಮಲಗಿರುತ್ತಿದ್ದರು. ಹೀಗೆ ಬಹಳಷ್ಟು ದಿನಗಳು ಕಳೆದ ನಂತರ ಆತನ ಮಗ ಬೆಳೆದು ದೊಡ್ಡವನಾದ ನಂತರ, ನನಗೆ ಅಪ್ಪನ ಹಣ ಬೇಕಾಗಿಲ್ಲ, ಆದರೆ ಅಪ್ಪನ ಸಮಯ ಬೇಕಾಗಿತ್ತು ಎಂದು ಹೇಳಿದಾಗ ಆಕಾಶ್ಗೆ ತಾನು ಇಲ್ಲಿಯವರೆಗೆ ಕಳೆದುಕೊಂಡ ಕೌಟುಂಬಿಕ ಸುಖದ ಅರಿವಾಗುತ್ತದೆ. ಆದರೆ ಏನು ಮಾಡುವುದು, ಅಲ್ಲಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಇನ್ನೊಂದು ಕಡೆ ಇದೇ ರೀತಿ ಒಂದು ಉದಾಹರಣೆಯನ್ನು ನೋಡಿದಾಗ, ರಾಣಿ ಎಂಬುವರು ಬ್ಯಾಂಕಿನಲ್ಲಿ ಅಧಿಕಾರಿ ಕೆಲಸದಲ್ಲಿದ್ದರು. ಇವರಿಗೆ 2 ಮಕ್ಕಳು. ತಮ್ಮ ಕಚೇರಿಯಲ್ಲಿ ಕೆಲಸದ ಸಮಯದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವುದು ಹಾಗೂ ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಮಕ್ಕಳ ಜೊತೆಗೆ ಹೋಮ್ವರ್ಕ್ ಮಾಡಿಸುವುದು ಹಾಗೂ ಸಂಜೆ ಅಡುಗೆ ಮಾಡಿ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು ಹಾಗೂ ವಾರದ ಕೊನೆಗೆ ಕುಟುಂಬದೊಂದಿಗೆ ಹೊರಗಡೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸುತ್ತಾರೆ. ಈಗ ಅವರು ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದಾರೆ ಮತ್ತು ಉತ್ತಮ ತಾಯಿಯಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ನಿಜವಾದ ಯಶಸ್ವಿ ಸಮತೋಲನ. ಈ ಎರಡೂ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಕುಟುಂಬದ ನಗುವು ಕೂಡ ಅದರ ಒಂದು ಭಾಗವಾಗಿದೆ. ಕುಟುಂಬ ಮತ್ತು ವೃತ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಮುಖ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅತ್ಯಂತ ಕಷ್ಟಕರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಹಾಗೂ ಪರಿಣಾಮಕಾರಿ ಹೆಜ್ಜೆಗಳನ್ನು ಕೂಡ ನಾವು ಇಡುವುದನ್ನು ಅಗತ್ಯವಾಗಿ ನಾವು ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಈಗ ಕಚೇರಿ ಸಮಯದಲ್ಲಿ ವೈಯಕ್ತಿಕ ಕೆಲಸ ಬೇಡ, ಹಾಗೆ ಮನೆಯಲ್ಲಿ ಕಚೇರಿ ಕೆಲಸ ಬೇಡ. ಅಂದ್ರೆ ಮನೆಯ ಕೆಲಸವನ್ನ ಮನೆಯಲ್ಲೇ ನಿಭಾಯಿಸುವುದು, ಕಚೇರಿ ಕೆಲಸವನ್ನ ಕಚೇರಿಯಲ್ಲೇ ನಿಭಾಯಿಸುವುದು. ಹಾಗಾದಾಗ ಮಾತ್ರ

0: ಈ ಸಮತೋಲನದ ಕಡೆಗೆ ಗಮನ ಹರಿಸಿದಂತಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಮುಂಚಿತವಾಗಿ ಆದ್ಯತೆಯನ್ನ ನೀಡುವುದು, ಅಂದ್ರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸಿದಾಗ ಅದು ಸಾಧ್ಯವಾಗುವುದು. ಮತ್ತೊಂದು, ಅತಿಯಾದ ಜವಾಬ್ದಾರಿಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲು ಮಾತ್ರ ನಾವು ಒಪ್ಪಿಕೊಳ್ಳಬೇಕು. ನಾವು ಮಾಡುತ್ತೇವೆಂದ ತಕ್ಷಣ ಎಲ್ಲ ಕೆಲಸವನ್ನು ಒಪ್ಪಿಕೊಂಡು ನಾವು ಒತ್ತಡಕ್ಕೀಡಾಗುವುದು ಒಳ್ಳೆಯದಲ್ಲ. ಹಾಗೂ ಯೋಗ, ಧ್ಯಾನ, ನಿದ್ರೆ ಮತ್ತು ಸ್ವಯಂ ಕಾಳಜಿಯ ಬಗ್ಗೆ ಸಮಯವನ್ನು ಮೀಸಲಿಡುವುದನ್ನು ಮರೆಯಬಾರದು. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಸಂಜೆ ಮನೆಗೆ ಬಂದ ನಂತರ ಕಚೇರಿಯ ಇಮೇಲ್, ವಾಟ್ಸಪ್ ಸಂದೇಶಗಳನ್ನು ನೋಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಂತೆ ಕುಟುಂಬದೊಂದಿಗೆ ಇರುವಾಗ ಮೊಬೈಲ್ ಫೋನ್ ದೂರ ಇಡುವುದು ಅತ್ಯಂತ ಮುಖ್ಯ. ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಯಾವುದು ತುರ್ತು, ಯಾವುದು ಗಂಭೀರ ಎಂಬುದನ್ನು ಆಲೋಚಿಸಿ ನಾವು ಮುಂದುವರಿಯಬೇಕಾಗುತ್ತದೆ. ಹಾಗೆ ಇಂಪಾರ್ಟೆಂಟ್ ಇರುವ ಕೆಲಸವನ್ನು ಮಾತ್ರ ಮೊದಲು ಮಾಡಿ ಮುಗಿಸಬೇಕು. ಅದು ಮನೆಯೇ ಆಗಿರಬಹುದು ಅಥವಾ ಕಚೇರಿಯೇ ಆಗಿರಬಹುದು. ಐಸನ್ ಹೋವರ್, ಮ್ಯಾಟ್ರಿಕ್ಸ್ ರವರಂತಹ ತತ್ವಗಳನ್ನು ಬಳಸಿ ಸಮಯವನ್ನು ನಾವು ವಿಂಗಡಿಸಿಕೊಳ್ಳುವುದು ಬಹಳ ಉತ್ತಮ. ಅವರ ತತ್ವಗಳನ್ನು ಕೂಡ ಪಾಲಿಸುವುದು ಕೂಡ ಅತ್ಯಂತ ಪರಿಣಾಮಕಾರಿ. ಪರಸ್ಪರ ಸಹಕಾರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಅಥವಾ ಮ್ಯೂಚುವಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಂಪತಿಗಳಿಬ್ಬರು ಉದ್ಯೋಗದಲ್ಲಿರುವಾಗ ಮನೆಯ ಕೆಲಸಗಳು ಮತ್ತು ಮಕ್ಕಳ ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು. ಇದು ಹೆಣ್ಣಿನ ಕೆಲಸ, ಇದು ಗಂಡಿನ ಕೆಲಸ ಎಂಬ ಅವಹೇಳನಕಾರಿ ಮನಸ್ಥಿತಿಯಿಂದ ಹೊರಬಂದು ಪರಸ್ಪರ ಸಹಕರಿಸಿದರೆ ಮಾತ್ರ ಸಮತೋಲನ ಸಾಧ್ಯ. ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ತಪ್ಪಿದಾಗ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವೀಗ ನೋಡೋಣ. ಮಾನಸಿಕ ಹಿಂಸೆ, ಆತಂಕ, ನಿರಂತರ ಕೆಲಸದ ಒತ್ತಡದಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ಬಳಲುತ್ತಾನೆ. ಇವೆಲ್ಲ ಖಿನ್ನತೆ, ನಿದ್ರಾಹೀನತೆ ಮತ್ತು ತಲೆನೋವಿನಂತಹ ದೈಹಿಕ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಕೂಡ ಉಂಟಾಗುತ್ತದೆ. ಅದರಿಂದ ಪತಿಪತ್ನಿಯರ ಪರಸ್ಪರ ಅನ್ಯೋನ್ಯತೆ ಕೊರತೆಯಿಂದ ಅದೆಷ್ಟೋ ವಿಚ್ಛೇದನದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ಮತ್ತು ಪೋಷಕರು ಪ್ರೀತಿಯಿಂದ ವಂಚಿತರಾಗಿ ದಾರಿ ತಪ್ಪುವ ಸಂಭವವಿರುತ್ತದೆ. ಒಮ್ಮೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮಾನಸಿಕ ಆಯಾಸದಿಂದಾಗಿ ಕಚೇರಿಯಲ್ಲಿಯೂ ಕೂಡ ನಿರೀಕ್ಷಿತ ಫಲಿತಾಂಶ ನೀಡಲು ಸಾಧ್ಯವಾಗುವುದಿಲ್ಲ. ಬದುಕು ಎನ್ನುವುದು ಒಂದು ಸೈಕಲ್ ಇದ್ದಂತೆ, ನಾವು ಸಮತೋಲನ ತಪ್ಪಿದರೆ ಬಿದ್ದು ಹೋಗುತ್ತೇವೆ. ವೃತ್ತಿ ಜೀವನವೂ ಅಷ್ಟೇ. ನಮ್ಮ ಬದುಕಿಗೆ ಬೇಕಾದ ಆರ್ಥಿಕ ಸಫಲತೆಯನ್ನು ನೀಡಿದರೆ ಕುಟುಂಬ ಜೀವನವು ಆ ಬದುಕಿಗೆ ಅರ್ಥ ಮತ್ತು ನೆಮ್ಮದಿ ಸಂತೋಷವನ್ನು ನೀಡುತ್ತದೆ. ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ತನ್ನ ಸಮಾಧಿಯ ಮೇಲೆ ನಾನು ನನ್ನ ಕಚೇರಿಯಲ್ಲಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ ಎಂದು ಬರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೆ, ಕುಟುಂಬವನ್ನು ಪ್ರೀತಿಸುತ್ತಿದ್ದೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಿದ್ದೆ ಎಂಬುದೇ ಮನುಷ್ಯನ ಅಂತಿಮ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ವೃತ್ತಿಯ ಬೆನ್ನೇರಿ ಓಡುವ ಜೊತೆ ನಮ್ಮವರೊಂದಿಗೆ ನಕ್ಕು ನಲಿದು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ರೀತಿಯಿಂದಲೂ ಸರಿಸಮಾನವಾಗಿ ನೋಡಿಕೊಂಡು ಪ್ರೀತಿಯಿಂದ ಊಟ ಮಾಡಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡೋಣ. ಪರಿಪೂರ್ಣ ಸಮತೋಲನವೇ ಸುಂದರ ಮತ್ತು ನೆಮ್ಮದಿಯ ಜೀವನದ ರಹಸ್ಯವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಗುರಿಯಿದ್ದರೆ ಜೀವನ, ಛಲವಿದ್ದರೆ ಸಾಧನೆ.
1: ಇದುವರೆಗೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡಿದವರು ರುದ್ರಮ್ಮ ಸಂಕಪ ಗಿಟ್ಟಗೋಳ್,
2: ಸಂಕಲನ ಸವಿತಾ ದೇಶ್ಮುಖ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
3: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು

0: ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ. ಆನಂತರ ಸಾವಿತ್ರಿ ಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿ ಮಠ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ 8:40.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಯುವವಾಣಿ.

0: ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಯುವ ಕಾರಂಜಿ.
1: ಆಕಾಶವಾಣಿ ವಿಜಯಪುರ. ಈಗ ಕೇಳಿ ಗಾಯಕಿ ತೃಪ್ತಿ ಎನ್ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ.
0: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ ಜೆ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಯುವ ಗಾಯಕಿಯೊಬ್ಬರದಾರ. ಇವರು ಗಾಯನದಲ್ಲಿ ಸಾಕಷ್ಟು ಹೆಸರು ಮಾಡಿ ತಮ್ಮನ್ನು ತಾವು ಗುರುತಿಸಿಕೊಂಡ್ರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ತೃಪ್ತಿ ಎನ್ ಕೆ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
2: ಓಕೆ, ನಮಸ್ಕಾರ ರೀ.
0: ನಾವು

0: ಮಾತಾಡ್ತಾ ಹೇಳಿದ್ರೆ ತೃಪ್ತಿಯವರು ಗಾಯಕರು ಜೊತೆಗೆ ಸಾಹಿತಿಗಳು ಕೂಡ. ಈಗ ನೀವು ಫಸ್ಟಿಗೆ ನಿಮ್ದು ಬೇಸಿಕ್ ಪರಿಚಯ ಮಾಡ್ಕೋದಾದ್ರೆ ಮೂಲತಃ ಯಾವ ಊರು ದೊರೆತಾವು?
1: ಮೂಲತಃ ನಾನು ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕು ಜೊಳ್ಳಿ ಊರ ಆಕ್ರಿ. ಜೊಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮದಾಗ ನಾನು. ಸೊ ಅಲ್ಲಿಂದನ ಬಂದಿದ್ದು. ನನಗೆ ಇದು ಸಿಂಗಿಂಗ್ ಹವ್ಯಾಸ ಯಾವಾಗಿಂದ ಸ್ಟಾರ್ಟ್ ಆತಂದ್ರೆ ನಮ್ಮ ಅಪ್ಪಾಜಿ ಜೊತೆ. ಇವಾಗ ನಮ್ಮ ಅಪ್ಪಾಜಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಕತ್ತೆ 26-27 ವರ್ಷ ಆತ್ರಿ. ಅವ್ರ ಜೊತೆ ಅಯ್ಯಪ್ಪ ಸ್ವಾಮಿ ಭಜನೆಗೆ ಹೋಗ್ತಿದ್ದೆ ನಾನು. ಅಲ್ಲಿ ಸಾಂಗ್ಸ್ ಕೇಳ್ತಾ ಕೇಳ್ತಾ ಫಸ್ಟ್ ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ ಕಲಿತೆ. ಅದಾದ್ಮೇಲೆ ನಂದು ಸ್ಕೂಲ್ ಡೇಸ್ ಒಳಗೆಲ್ಲ ನಾನು ಪ್ರತಿಭಾ ಕಾರಂಜಿ ಇಂಥವೆಲ್ಲ ಜಾಸ್ತಿ ಕೊಡ್ತಿದ್ದೆ. ಕಂಠಪಾಠ ಇಂಥವೆಲ್ಲ ಸಾಂಗ್ಸ್ ಹಾಡೋದು ಅಲ್ಲಿ ಇದನ್ನ ಮಾಡೋದು ಮಾಡಿದ್ರಾಗ ನನ್ನ ಟೀಚರ್ಸ್ ನನ್ನನ್ನು ಗುರುತಿಸಿದ್ರು. ನಿಂದು ಬೇಸ್ ವಾಯ್ಸ್ ಐತಿ, ನಿಂದು ಗಾಡ್ ಗಿಫ್ಟ್ ಐತಿ, ನಿನ್ನ ವಾಯ್ಸ್ ಸಖತ್ತಾಗೈತಿ, ನೀ ಇತ್ರಾಗ ಏನಾರ ಮಾಡಂತ ನನ್ನ ಟೀಚರ್ಸ್ ಹೇಳಿದ್ರು. ಅದಾದ್ಮೇಲೆ ಪ್ರತಿದಿನ ನಾನು ಕುಂತರು ನಿಂತರು ಏನೇ ಮಾಡಾಕತ್ರು ಕೆಲಸ ಮಾಡೋದು ನನ್ನ ಬಾಯಿ ಯಾವಾಗಲೂ ಗುಣಗುಣಿಸೋದು, ಬರೀ ಏನಾರ ಒಂದು ಸಾಂಗ್ ಹಾಡ್ಕೊಂಡು ಕುಂದ್ರಕ್ಕೆ. ನಮ್ಮ ಮಮ್ಮಿಗೆ ಅದು ಅನಿಸ್ತು, ನನ್ನ ಮಗಳು ಇಷ್ಟು ಚಲೋ ಹಾಡ್ತಾಳೆ ಅಂದ್ರೆ ಈಕಿ ನಾವು ಮುಂದೆ ತರ್ಬೇಕು. ನಾ ಇಲ್ಲಿ ಮಟ್ಟ ಬರಾಕ ನನ್ನ ಫ್ಯಾಮಿಲಿ ಕಾರಣ
0: ರೀ.
1: ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ನಮ್ಮಣ್ಣ ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕೈತಿ, ಕುಟುಂಬ ಅಂತೂ ಹೇಳಿ ಮಾಡಿಸ್ದಂಗೆ ಸಿಕ್ಕೈತಿ ನನಗೆ. ನಮ್ಮ ಮಮ್ಮಿ ನನ್ನನ್ನು ಗುರುತಿಸಿದ್ಲು, ಹೌದು ನೀ ಹಾಡ್ತಿ, ನಿನಗೆ ಯಾರ ಅಪೋಸ್ ಇರುವಲ್ರಕ್ಕ ನಾನು ಸಪೋರ್ಟ್ ಮಾಡ್ತೇನೆ ನಿನಗಂತಂದ ನಮ್ಮ ಮಮ್ಮಿ ನನ್ನನ್ನು ಆರ್ಕೆಸ್ಟ್ರಾ ಫೀಲ್ಡಿಗೆ ಇದನ್ನು ಮಾಡೋಕೆ ನನಗೆ ಬೆಂಬಲಿಸಿದ್ರು. ನಾನು ಮೊದಲು ಒಂದಿಷ್ಟು ಶೋಸ್ನ ನಮ್ಮ ಅಣ್ಣಾಗ ಮತ್ತು ನಮ್ಮ ಅಪ್ಪಾಜಿಗೆ ಗೊತ್ತಿಲ್ದಂಗೆ ಮಾಡೀನಿ. ಅವಾಗೆಲ್ಲ ನಾನು ಫಸ್ಟ್ನೇಕ್ 500 ರೂಪಾಯಿಗೆ ದುಡ್ದಾಕಿ, ಅವಾಗೆಲ್ಲ ನಾನು ಪುಕ್ಷಟಿನ ದುಡಿಸ್ಕೊಂಡಾರಿ ಒಂದಿಷ್ಟು ಮಂದಿ. ಆಮೇಲೆ ಹಂಗೆ ಮಾಡ್ತಾ ಮಾಡ್ತಾ ಅವಾಗ ನಾನು ಇನ್ನೂ ಸೋಷಿಯಲ್ ಮೀಡಿಯಾದು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ. ನಮ್ಮಣ್ಣ ಅವಾಗ ಅವನದು ಅಕೌಂಟ್ ಒಳಗೆ ಅವ್ನು ಹಾಕ್ತಿದ್ದ, ಏ ನಮ್ಮ ತಂಗಿ ವಯಸ್ಸು ಚಲೋ ಐತೆ ಅಂತಂದು ಅವ ಪರಿಚಯ ಮಾಡಿದ ನಾನು ಸೋಷಿಯಲ್ ಮೀಡಿಯಾದಿಂದ. ಸೊ ಅಲ್ಲಿಂದ ಹಂಗೆ ಹಾಡ್ಕೊತ ಹಾಡ್ಕೊತ ಒಂದು ಟೀಮಿಗೆ ಸೇರಿದೆ. ಆವಾಗ ಅವ್ರು ಇದಕ್ಕೆ ಸ್ಟುಡಿಯೋಗೆ ನಾನು ಏನು ಮಾಡ್ತಿದ್ದೆ ಸಾಂಗ್ ಹಾಡ್ಲಿಕ್ಕೆ ಹೋಗ್ತಿದ್ದೆ ಕರೋಕೆ ಬೇಸ್ ಒಳಗೆ. ಅಲ್ಲಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಳಕತ್ತೆ, ದಿನ ಮನೆ ಪ್ರಾಕ್ಟೀಸ್ ಮಾಡ್ಕೊಂಡೆ.
0: ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರಿ, ಅದಾದ್ಮೇಲೆ ಶಿಕ್ಷಣ ಅಂದ್ರೆ ನೀವು ಪ್ರತಿಭಾ ಕಾರಂಜಿ ಒಳಗೆಲ್ಲ ಹಾಡ್ತಿದ್ದೆ ಅಂತೆಲ್ಲ ಹೇಳಿದ್ರಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ನಿಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಹಾಡ್ತಿದ್ದೆ ಅಂತ ಹೇಳಿದ್ರಿ. ಎಜುಕೇಶನ್ ಏನಾಗೈತೆ ನಿಮ್ದು?
1: ನಂದು ಬಿಕಾಂ ಕಂಪ್ಲೀಟೆಡ್ ಆಗಿದ್ರಿ, JSS ಕಾಲೇಜ್ ಧಾರವಾಡದಾಗ ಬಿಕಾಂ ಮುಗಿಸಿನಿ. ಅವಾಗ ಸ್ವಲ್ಪ ಬಡತನದ ಪರಿಸ್ಥಿತಿ ಇತ್ರಿ. ಅವಾಗ ಇವಾಗ ದುಡಿಯೋಷ್ಟು ಅವಾಗ ನನ್ನ ಹಂತಲ್ಲಿ ರೊಕ್ಕ ಇರಕ್ಕಿಲ್ಲ. ನಮ್ಮ ಅಪ್ಪಾಜಿ ಒಬ್ಬರೇ ದುಡಿಯೋದು ಅವಾಗ, ನಾನು ನಮ್ಮಣ್ಣ ಓದ್ತಾ ಇದ್ವಿ, ಅವ್ರದ್ದು ಸ್ವಲ್ಪ ಸಾಲ ಇತ್ತು. ಹಂಗಾಗಿ ಇನ್ನ ಮುಂದೆ ಓದ್ಬೇಕು ಅಂತಂದಾಗ ನನ್ನ ಕೈಲೇ ಆಗ್ಲಿಲ್ಲ, ಸಾಕಪ್ಪ ಬಿಕಾಂ ಇಷ್ಟ ಮುಗಿಸ್ಬಿಡೋನು ಅಂತ. ಹಂಗಂತ ನಮ್ಮ ಮನೆಯವ್ರು ನನ್ನ ಟ್ಯಾಲೆಂಟಿಗೆ ಏನು ಕಮ್ಮಿ ಇದನ್ನ ಮಾಡಿಲ್ಲ, ಅಡ್ಡಿ ಮಾಡಿಲ್ಲ. ಯಾಕೆ ನೀ ಮುಂದೆ ಹೋಗೋದು ಬೇಡ ಅಂತ ನನಗೆ ಯಾವತ್ತೂ ಅಂದಿಲ್ಲ. ನೀ ಏನು ಮಾಡ್ತಿ ಮಾಡ, ನಿನಗೆ ಏನು ಅನಿಸ್ತೈತೆ ಅದನ್ನು ಮಾಡು, ಆದರೆ ಒಳ್ಳೆ ದಾರಿ ಒಳಗೆ ಹೋಗು, ಒಳ್ಳೆ ರೀತಿ ಒಳಗೆ ಬೆಳಿ ಅಂತ ಅಂದರು. ಸೊ ಇಲ್ಲಿ ಮಟ್ಟ ಬಂದಿನ್ರಿ. ಈಗ ಫಸ್ಟ್ ನಾನು ಆರ್ಕೆಸ್ಟ್ರಾ ಅದೇ ಬಿಕಾಂ ಮುಗಿದ ಮೇಲೆ ಬಂದಿದ್ದು.
0: ಬಿಕಾಂ ಮುಗಿದ ಮ್ಯಾಗೆ ಫಸ್ಟ್ ನೀವು ಸಿಂಗಿಂಗ್ ಮೊದಲಿಂದ ಹಾಡ್ತಿರಂತ
1: ಧಾರವಾಡದಾಗ?
0: ಧಾರವಾಡನೇ ಹಾಡ್ತೀರಿ, ಸಣ್ಣ ವಯಸ್ಸಿಂದ ಹಾಡ್ತಿದ್ರಿ. ಒಂದ್ ವೇಳೆ ನೀವು ಅದನ್ನ ವೃತ್ತಿಯಾಗಿ ತಗೋಬೇಕು, ನಾ ಪ್ರೊಫೆಷನಲಿಸ್ಟ್ ಆಗ್ಬೇಕು ಅಂತಂದ್ರ ಒಂದ್ ಸಂಗೀತ ಅಂತಂದ್ರೆ ಅದಕ್ಕೊಂದು ತರಬೇತಿ ಅಂತ ತಗೋಬೇಕಾಗ್ತದ, ಕಲಿಬೇಕಾಗ್ತದ. ಕ್ಲಾಸಿಕಲ್ ಹಿಂದೂಸ್ತಾನಿನೋ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂಡು ಕಲಿಬೇಕಾಗ್ತದ. ನೀವೇನ್ ಕಲ್ತ್ರು ಡೈರೆಕ್ಟ್ ಆಗಿ?
1: ನಾನ್ ಕಲ್ತಿಲ್ಲ ರೀ, ನನಗಷ್ಟು ಟೈಮು ಸಿಗ್ಲಿಲ್ಲ ಕಲಿಯೋಷ್ಟ. ಯಾಕಂದ್ರೆ ಅವಾಗ ನಾ ದುಡಿಯಕ್ ಇಳಿದ್ಬಿಟ್ಟೆ, ದುಡಿಯೋ ಇತರ ಒಳಗೆ ಅಬ್ಬರದಾಗ ನಾನು ಕಲಿಯಾಕದು ಹೋಗ್ಲಿಲ್ಲ, ನನಗೆ ಅಷ್ಟು ಟೈಮು ಸಿಗ್ಲಿಲ್ಲ ಅವಾಗ. ಬಟ್ ನನ್ನ ಪ್ರಕಾರ ಏನನ್ನೋದು, ಸಂಗೀತ ಕಲ್ತವ್ರು ಅಷ್ಟೇ ಉದ್ದಾರ ಆಗ್ಯಾರ ಅಂತ ನನಗೇನು ಅನ್ಸಂಗಿಲ್ರಿ. ಸಂಗೀತ ಕಲಿದೇ ಇದ್ದವರು ಭಾಳ ಹೆಸರು ಮಾಡ್ಯಾರ. ಆದ್ರೆ ಸಾಂಗ್ಸ್ ಮಾತ್ರ ನನಗೆ ಭಾಳ ಅಂದ್ರೆ ಹಾಬಿ ಸಾಂಗ್ಸ್ ಕೇಳೋದು. ಬಸ್ನ್ಯಾಗ ಕುಂತ್ರ ಸಾಂಗ್ ಕೇಳ್ತೇನೆ, ಮನ್ಯಾಗ ಕುಂತ್ರ ಸಾಂಗ್ ಕೇಳ್ತೇನೆ, ಎಲ್ಲಿ ಹೋದ್ರು ಬರೇ ಬಾಯಾಗೂ ಸಾಂಗ್ ಇರ್ತೈತಿ. ನಾನು ಸ್ಪಷ್ಟವಾಗಿ ಸಾಂಗ್ ಕೇಳ್ಕೊಂಡು ಅವ್ರು ಯಾವ ತರ ಲಯ ಮಾಡ್ತಾರಲ್ಲ ಅದನ್ನ ತಲೆ ತಗೋತಾನ, ಓ ಹಿಂಗ್ ಮಾಡ್ತಾರ, ನಾ ಯಾಕೆ ಅದನ್ನ ಟ್ರೈ ಮಾಡ್ಬಾರ್ದು. ಅದನ್ನ ಬರೋ ಮಟ್ಟ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಒಂದು ಸಾಂಗ್ ಒಮ್ಮೆ ಕೇಳಿದ ತಕ್ಷಣ ಹಾಡ್ತೀನಿ ನಾನು, ಅದ್ ಬರ್ಲಿಲ್ಲ ಅಂದ್ರೆ ಒಂದ್ 5-6 ಸಲ ಆದ್ರೂ ಕೇಳ್ತೀನಿ. ಟಫ್ ಇರೋದು ಎಂತ ಸಾಂಗ್ ಕೊಟ್ರು ಈಗ ನಾನು ಹಾಡ್ ಬಲ್ಲೆ, ಪ್ರಾಕ್ಟೀಸ್ ಮಾಡಿ ಹಾಡ್ ಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೈತ್ರಿ.
0: ಈಗ ನೀವು ಹೇಳಿದ್ರೆ ನಾನು ಸಂಗೀತ ಕಲ್ತಿಲ್ಲ, ಸಂಗೀತ ಕಲಿತೇನು ಹಾಡ್ತೀನಿ ಅಂತ, ಕಲಿಬೇಕೆ ಅಂತೇನಿಲ್ಲ. ಒಬ್ಬ ವ್ಯಕ್ತಿ ಅದನ್ನ ಆರಾಧಿಸಿದ್ರೆ ಅದು ಯಾವ್ದಾದ್ರೂ ಅವ್ರಿಗೆ ಒಲಿದೇ ಒಲಿ.
1: ಎಷ್ಟೋ ಜನ ನನಗೆ ಸಂಗೀತ ಬರಲ್ಲ, ನಾ ಹೆಂಗ್ ಆಡ್ಲಿ ಅಂತ ಕುಗ್ಗ ಹೋಗಿದ್ದಾರೆ. ಎಷ್ಟೋ ಮಂದಿ ಟ್ಯಾಲೆಂಟ್ ಅಲ್ಲೇ ಮನೆಯಾಗ್ಬಿಟ್ಟವು. ನಾವು ನಮ್ಮನ್ನ ನಾವು ಗುರುತಿಸ್ಕೋಬೇಕಂತಂದ್ರೆ ಸಂಗೀತ ಕಲಿಬೇಕಂತೇನಿಲ್ಲ.
0: ಈಗ ಇದಾದ್ಮೇಲೆ ನೀವು ಫಸ್ಟ್ ವೇದಿಕೆ ಹಾಡಿದ್ದು ಯಾವ್ದು ಏನಾದ್ರೂ ನೆನಪೈತ ನಿಮ್ಗೆ?
1: ಹಾ ನೆನಪೈತ್ರಿ, ಧಾರವಾಡದಾಗ ಫಸ್ಟ್ ಅಂದ್ರೆ ಫಸ್ಟ್ ನಮ್ಮ ಊರಾಗ ಹಾಡಿದ್ ನಾನು. ನಮ್ಮ ಊರಾಗ ಒಬ್ರು ಅಣ್ಣ ನನ್ಗೆ ಅವಕಾಶ ಕೊಟ್ರ, ಆಯ್ತು ನೀನು ನಮ್ಮ ಮಮ್ಮಿ ಭಾಳ ಕೇಳ್ಕೊಂಡ್ಲು, ನನ್ನ ಮಗಳಿಗೆ ಒಂದು ಅವಕಾಶ ಕೊಡಪ್ಪ, ಆಕಿ ಧ್ವನಿ ಚಲೋ ಐತಿ, ಒಂದು ಈಟ್ ಹಾಡಿಸಕಿನ ನಮ್ಮ ಊರ ಮಂದಿ ಮುಂದೆ ಅಂತಂದು. ಸೊ ಅಜ್ಜಪ್ಪಣ್ಣಾರ ಅಂತ ಅವ್ರ ಕಡೆ ಕೊಟ್ಟಾಗ ಒಂದು ಅಲ್ಲೆರಡು ಸಾಂಗ್ ಹಾಡಿದೆ. ಅವಾಗ ನಮ್ಮ ಊರಣ್ಣವರೆಲ್ಲ ನಕ್ರ ನನ್ನ ನೋಡಿ, ನಾ ಹಾಡಿದ್ ನೋಡಿ. ಬಿಕಾಸ್ ಫಸ್ಟ್ ಟೈಮ್ ಹಾಡಿದಾಗ ನಾನು ಅಲ್ಲಿ ಒಂದು ಚೂರು ತಪ್ಪಿದೆ, ಧ್ವನಿ ಏನೋ ಚಲೋ ಐತ ಆದ್ರೆ ತಪ್ಪಿದೆ, ನಾ ಕಸೈ ಮಾಡಿಬಿಟ್ರು ನನಗೆ ಮದ್ವಿ ಅದು ಅಂತ ಬಂದಾಗ ನನಗೊಂಥರ ಕೆಟ್ಟ ನಿಶ ಅಳ್ಕೊಂತ ಬಂದ್ಬಿಟ್ಟೆ ನಾನು. ಅವಾಗ ನಮ್ಮ ಮಮ್ಮಿ ನಮ್ಮ ಅಣ್ಣ ಸಮಾಧಾನ ಮಾಡಿದ್ರು ನಂಗೆ, ನಮ್ಮ ಪಪ್ಪ ಯಾಕೆ ಅಳ್ತಿ, ಫಸ್ಟ್ನೇಕ್ಕೆ ಎಲ್ಲೋ ಬೆಳಿಬೇಕಂತಂದ್ರೆ ಫಸ್ಟ್ ಅವಮಾನ ಆಗುದೆ, ಅವರೆಲ್ಲ ನಗ್ತಾರಂತ ನೀ ಯಾಕೆ ತಲೆ ಕಡಿಸ್ಕೊತಿ, ನೀ ಹಾಡ ಹಿಂಗೆ ಮಾಡಿದ್ರು. ಅಲ್ಲಿಂದ ಅದಾದ್ಮೇಲೆ ಧಾರವಾಡದಾಗ ಮದ್ವಿ ಶೋ ಮಾಡ್ಕೊತ ಬಂದೆ. ಆಮೇಲೆ ಈ ಸೈಡ್

0: ಭಾಗದಿಂದ ನನ್ನನ್ನು ಗೋಕಾಕ್ದವರು ಆಮೇಲೆ ಈ ಸೈಡ್ ಜಮಖಂಡಿ ಇಲ್ಲೆಲ್ಲ ಗುರುತಿಸಿ ಕರೆಸಿದ್ರು. ಅದಾದ್ಮೇಲೆ ಈಗಂತೂ ಸದ್ಯದ್ರಾಗ ಕಲಾ ಸಿಂಚನ್ದವ್ರು ನನ್ನನ್ನು ಗುರುತಿಸ್ಯಾರ ರೀ, ನಿಂದು ಒಳ್ಳೆ ವಾಯ್ಸ್ ಐತಿ, ನೀ ಹಾಡಬೇಕು ಅಂತ ಅಂದು ನನ್ನನ್ನು ಗೋಪಾಲಣ್ಣ ಇಂಚಗಿರಿ ಅವರು ಮತ್ತು ಗೋಪಾಲಣ್ಣ ಉಗಾರ್ ಅವರು ಕರ್ಕೊಂಡು ಬಂದಾರ ರೀ. ಅದಕ್ಕಿಂತ ಮೊದಲು ನಾನು ಒಂದಿಷ್ಟು ವಿಡಿಯೋಸ್ಗಳನ್ನೂ ಮಾಡಿದ್ದೀನಿ ಸ್ಕಿಟ್.
1: ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇದೆ ರೀ?
0: ಸೋಷಿಯಲ್ ಮೀಡಿಯಾದಾಗ ಹೆಂಗೆ ಆಕ್ಟಿವ್ ಅದೀನಂದ್ರೆ, ಈಗ ಯಾರ ಜನಪದ ಸಾಹಿತಿಗಾರ ಇರ್ತಾರಲ್ಲ ಅವ್ರು ಹಾಡೋದನ್ನ ನಾನು ಕಾಪಿ ಮಾಡಿ, ಅವ್ರೇನು ಹುಡುಗಿರ ಮೇಲೆ ಹಾಡಿರ್ತಾರಲ್ಲ ಅದನ್ನ ಹುಡುಗನ ಮೇಲೆ ಹಾಡ್ತಿದ್ದೆ. ಒಳ್ಳೆ ಒಳ್ಳೆ ಸಾಂಗ್ಸ್ ಮಾತ್ರ
1: ಅಂದ್ರೆ ಕೌಂಟರ್ ಸಾಹಿತ್ಯ ಬರಿತಿದ್ರೆ,
0: ಕೌಂಟರ್ ಸಾಹಿತ್ಯ ಕೊಡ್ತಿದ್ದೆ. ಅದ್ರ ಮೇಲೆ ನನ್ನನ್ನು ಗುರುತಿಸ್ತಾರೆ, ಎಲ್ಲೇ ಹೋದ್ರು ಅಕ್ಕ ಈ ಸಾಂಗ್ ಹಾಡ್ರಿ ಅಂತಂದ್ ಕೇಳ್ತಾರೆ ನನ್ಗೆ.
1: ಅಂತದ್ ಯಾವ್ದಾದ್ರು ಒಂದು ನೀವು ಬರೆದಿದ್ದು ನಮ್ಮ ಕೇಳುಗರಿಗೋಸ್ಕರ ಹಾಡಬಹುದಾ?
0: ಹಾ ಹಾಡ್ತೇನೆ.
1: ಹಾಡಿ.
0: ನಂದು ಫಸ್ಟ್ನೇದ್ದು ವೈರಲ್ ಆಗಿರೋ ಸಾಂಗ್ ಅಂತಂದ್ರೆ, ನೂರು ಹುಡುಗರ

0: ಅನತಿ ಜನಪದ ಲವ್ವರ ಇದೊಂದ್ರಿ. ಆಮೇಲೆ ಜಾಸ್ತಿ ಅಂದ್ರೆ ಮಿಲಿಯನ್ ಗಂಟ್ಲೆ ಹೋಗಿದ್ದಂತಂದ್ರೆ ಹೇರ ಕಟ್ಟ ಬಾರಿ ಹೊಡ್ಸ್ಯಾನು, ಕೈಯಾಗೊಂದು ಹನುಮನ ಧಾರ ಕಟ್ಟ್ಯಾನು, ಕಲರ್ ಕಲರ್ ಡ್ರೆಸ್ ಹಾಕ್ಯಾನು, ಪ್ಯಾಟಿ ಹುಡುಗ ಹಳ್ಳಿಯಾಗ ಸೊಗ ನಡಿಸ್ಯಾನು. ಇದು ಯಾಕೆ ನನ್ಗೆ ಈ ಸಾಂಗ್ ಖುಷಿ ಕೊಡ್ತೈತಿ ಅಂತಂದ್ರೆ, ಇದನ್ನ ಬೆಂಗಳೂರು ಮಂದಿ ಎಲ್ಲ ಮಾಡಿರಿ. ನಾನು ವೈಸಿಗೆ ರೀ
1: ಇದು ಬರ್ದವ್ರೆ, ನೀವೇ ಬರ್ದಿದ್ದೆ?
0: ನಾನೇ ಬರೆದಿದ್ದು.
1: ಎಷ್ಟು ಡ್ಯೂರೇಷನ್ ಎಷ್ಟು ಇರ್ತೈತಿ?
0: 30 seconds ರೀ ಅಷ್ಟೇ, 30 seconds ಅಷ್ಟೇ. ನಾನು ಬರೀ ರೀಲ್ಸ್ ಸಂಬಂಧ ಮಾಡ್ತಿದ್ದೆ ಅದನ್ನೆಲ್ಲ. ಇದನ್ನು ಬೆಂಗಳೂರು ಮಂದಿ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ಮಾಡಿದ್ರು ನನ್ನ ಸಾಂಗಿಗೆ. ಅವಾಗ ಬಹಳ ಖುಷಿ ಆಯ್ತು ಅಂದ್ರೆ ನನ್ನ ಧ್ವನಿ ಅಲ್ಲಿ ಮಟ್ಟ ರೀಚ್ ಆಗೈತ್ಲ, ಸಾಕಂತ ಅನಿಸ್ತು ನನಗೆ.
1: ಅಂದ್ರೆ ನೀವು ಮಾಡಿರೋ ರೀಲ್ಸ್ಗೆ ಅವ್ರು ನಿಮ್ಮ ಓನ್ ವಾಯ್ಸ್ ಅನ್ನ
0: ಅವರೆಲ್ಲ ರೀಲ್ಸ್ ಮಾಡಿದ್ರು. ಹಾ, ನನ್ನ ವಾಯ್ಸ್ಗೆ ಅವರೆಲ್ಲ ರೀಲ್ಸ್ ಮಾಡಿದಾಗ ಅದೊಂದು ಖುಷಿ, ಅದ ತರ ಬೇರೆ ಖುಷಿನ ಕೊಡ್ತೈತ್ರಿ ಅದು. ಅವ್ರು ಯಾರು ಆಮೇಲೆ ಒಂದಿಷ್ಟು ಸೀರಿಯಲ್ ಆರ್ಟಿಸ್ಟ್ ನನಗೆ ಮೆಸೇಜು ಮಾಡಿದ್ರು, ವಾಯ್ಸ್ ಚೆನ್ನಾಗಿದೆ ಮಾ ನಿಂದು, ಹಿಂಗ ಮಾಡ್ಕೊಂತ ಹೋಗ್ ನೀನ ಅಂತ. ಒಂದಿಷ್ಟು ಮಂದಿ ಜನಪದ ಮಾಡಿದಾಗ ಹೆಸ್ಕೊಂಡ್ರು, ಯಾಕೆ ಜನಪದ ಮಾಡ್ತೀವಿ, ವಾಯ್ಸ್ ಚಲೋ ಐತಿ, ಮೆಲೋಡಿ ಹಾಡಲ್ಲ. ನಾವು ಉತ್ತರ ಕರ್ನಾಟಕದವರು ಅರ್ಧಕ್ಕರ್ಧ ಗುರುತಿಸ್ಕೊಂಡಿರೋದು ಜನಪದಿಂದ. ಇವತ್ತು ನಾನು ಜನಪದ ಹಾಡ್ತೀನಿ, ಜನಪದಿಂದನೇ ಒಂದು ಹೊತ್ತಿನ ಊಟ ನನಗೆ ಸಿಗಾದೈತಿ ಅಂದ್ರೆ ಅದನ್ನ ಯಾಕೆ ನಾನು ಅಸಹ್ಯ ಪಟ್ಕೋಬೇಕು ಅಂತ. ನಾನು ಜಾಸ್ತಿ ಜನಪದನ್ನ ಹಾಡ್ತೇನೆ ರೀ. ಮೆಲೋಡಿ ಹಾಡ್ರೆ ನಾನು ಅಷ್ಟು ಮೆಲೋಡಿಗೆ ಇನ್ಸ್ಟಾದಾಗದು ಅಷ್ಟೊಂದು ಹಾಕಿಲ್ಲ, ಬಟ್ ಶೋಸ್ ಒಳಗೆಲ್ಲ ಮೆಲೋಡಿ ಸಾಂಗ್ಸ್ ಆಮೇಲೆ ಹೈ ಪಿಚ್ ಸಾಂಗ್ಸ್ ಎಲ್ಲ ಹಾಡ್ತೀನಿ ನಾನು, ಬಟ್ ಇನ್ಸ್ಟಾದಾಗ ಜಾಸ್ತಿ ಜನಪದ್ಲೇನ ಗುರುತಿಸ್ಕೊಂಡೇನೆ ರೀ.
1: ಈಗ ಗೀತೆ ಅಂತ ಬಂದ್ರೆ ಒಂದು ನಮ್ಮ ಕೇಳುಗರಿಗಾಗಿ ನಿಮ್ಮ ವಾಯ್ಸ್ ಮೆಲೋಡಿ ಮೆಲೋಡಿ ಅಂತ ಅವಾಗಲಿಂದ ಹೇಳ್ತಿರ್ತೀವಿ, ಒಂದು ಯಾವ್ದಾದ್ರು ಒಂದು ಭಾವಗೀತೆನ ನಮ್ಮ ಕೇಳುಗರಿಗೋಸ್ಕರ ಹಾಡ್ಬೋದಾ?
0: ಓಕೆ, ಈಗ ಭಾವಗೀತೆ ಅಂತ ಬಂದ್ರೆ

0: ತೃಪ್ತಿಯವರೇ, ಈಗ ನಿಮ್ಮ ವಾಯ್ಸ್ ತುಂಬ ಮೆಲೋಡಿ ಐತೆ ಅಂತ ಈಗ ಈ ಗೀತೆಯನ್ನು ನಮಗೂ ಕೂಡ ಗೊತ್ತಾಯಿತು. ಹೀಗೆಲ್ಲ ಇರೋರು ನೀವು ಈ ಸಿಂಗಿಂಗ್ ಕಾಂಪಿಟೇಷನ್ಗೆ ಏನಾದರೂ ಭಾಗವಹಿಸಬೇಕು, ಅಲ್ಲಿ ಕೂಡ ಹಾಡಬೇಕು, ಇಂಥದ್ದೇನಾದರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಏನಾದರೂ ನಿಮ್ಮ ಆಸಕ್ತಿ
1: ಇರೋದೇ? ಆದ್ರಿ ನಾನು ಟಿವಿ ಒಳಗೆ ಕಾಣಿಸ್ಕೋಬೇಕು, ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಕಾಣಿಸ್ಕೋಬೇಕು.
0: ಪ್ರಯತ್ನ ಅದಕ್ಕೆ
1: ಮಾಡಿದೇನ್ರಿ, ಇನ್ನ ಪ್ರತಿಫಲ ಸಿಕ್ಕಿಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಆಡಿಷನ್ ಕೊಟ್ಟಿನಿ, ನೋಡ್ಬೇಕ್ರಿ ಏನಾಗುತ್ತೆ ಅಂತ.
0: ಈ ಸಿಂಗಿಂಗ್ ಜೊತೆ ನೀವು ಸಾಹಿತ್ಯ ಕೂಡ ಬರ್ತೀನಿ ಅಂತ ಹೇಳಿದ್ರಿ, ಶಾರ್ಟ್ ಶಾರ್ಟ್ 30 ಸೆಕೆಂಡ್ದು ಅಂತ ಸಾಹಿತ್ಯಗಳು ವೈರಲ್ ಆಗಿದ್ದೆ ಹೇಳಿದ್ರಿ, ಸಾಂಗ್ ಕೂಡ ಜನಪದ ಗೀತೆಗಳು ಕೂಡ ಬರ್ತೀನಿ ಅಂತ ಹೇಳಿದ್ರಿ, ಯಾವ್ದಾದ್ರು ನೀವು ಬರ್ದಿರೋ ಗೀತೆಗಳು ಯಾವ್ಯಾವ ಅಂತ ಹೇಳ್ಬೋದಾ ನಮ್ಗೆ?
1: ಕರ್ಣನ ಗುಣದಾಮ ಅಂದ್ರಿ, ರೀಲ್ಸ್ ಸಾಂಗ್, ಅದೇ 100 ಹುಡುಗರ ನೋಡಿದಾರ, ಅದೊಂದು ಎರಡ್ ಮೂರ್ ಅದಾವ್ರಿ, ಅದ್ರ ಎರಡ್ ಹಾಡ್ತೀನಿ ನಾನು. ನೀ ಕಪ್ಪಗಿದ್ದರೂನು ನನ್ನ ಮನದ ಕೃಷ್ಣ ನೀನು, ಯಾರೇನೇ ಅಂದರೂನು ಗುಣದಾಗ ರಾಮ ನೀನು. ನೀ ಕಪ್ಪಗಿದ್ದರೂನು ನನ್ನ ಮನದ ಕೃಷ್ಣ ನೀನು, ಯಾರೇನೇ ಅಂದರೂನು ಗುಣದಾಗ ರಾಮ ನೀನು. ಗೆಳೆಯ ನಿನ್ನ ಮನಸ್ಸು ಇದ್ದಂಗ ಹಾಲು ಜೇನು, ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ ಇದೊಂದು ಸಾಂಗ್,
0: ಇದು ರಾಜ ಹಿಂದೂಸ್ತಾನಿ
1: ಅಂದ್ರೆ ಹಿಂದಿ ಸಾಂಗ್ ನ ಇದ್ರಾಗ.
0: ನೀವು ಸಾಹಿತ್ಯ ಬರಿಬೇಕಾದ್ರ ಟ್ಯೂನಿಗ್ ತಕ್ಕಂಗ್ ಬರೀತಿರ ಅಥವಾ ನೀವು ಬರದಾದ್ಮೇಲೆ ಈ ಟ್ಯೂನಿಗ್
1: ಟ್ಯೂನಿಗ್ ತಕ್ಕಂಗ್ ಬರಿತೇನೆ
0: ಅಂದ್ರೆ ಟ್ಯೂನ್ ಕೇಳ್ಕೊಂಡು
1: ಟ್ಯೂನಿಗೆ ಎಷ್ಟು ಅಕ್ಷರ ಹೊಂದತಾವು ಅದು ಪ್ರಾಸದಾಗ ಐತೋ ಇಲ್ಲೋ ನೋಡ್ಬಿಟ್ಟು ಬರಿತೇನೆ. ನಾವು ಫಸ್ಟ್ನೇಕ್ ಹಂಗ ಬರೆದ್ಬಿಟ್ಟು ಅದ ಟ್ಯೂನಿಗ್ ಹೊಂದ್ಸಕ್ ಹೋದ್ರೆ ಬರಂಗಿಲ್ಲ. ಮತ್ತೆ ಇನ್ನೊಂದಂದ್ರೆ ಇತ್ತೀಚೆಗೆ ವೈರಲ್ ಆಗಿರೋ ಸಾಂಗ್ ಅಂತಂದ್ರೆ ನಾನ್ ಹಾಡಿರೋ ಸಾಂಗ್ ಅಂತಂದ್ರೆ ಬರ್ದಿರೋ ಸಾಹಿತ್ಯ ಅಂದ್ರೆ ಒಂದು

0: ಕೊರತೆ ಇಲ್ಲದಂಗ ಅನಿ ಮಾಡಿ ಹೇಳುವೆ ನಾ ನಿನಗ ಬಾಳೋನ ಜೋಡಿಗಿ ನೀ ಹಂಗ. ಇದು ಮೋಸ್ಟ್ ವೈರಲ್. ಆಮೇಲೆ ಇನ್ನೊಬ್ಬರ ಸಾಹಿತ್ಯ ಅಂತಂದ್ರೆ ನಾನು ಜಾಸ್ತಿ ಮಾಳು ನಿಪ್ನಾಳ ಅವ್ರ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ರೀ. ಅವ್ರ ಜೊತೆ ಎರಡು ವಿಡಿಯೋನು ಹಾಡಿದ್ದೀನಿ, ಮಾಡಿನಿ ವಿಡಿಯೋ ಜನಪದ ಸಾಂಗ್ಸು. ಅವ್ರ ಕಡೆಯಿಂದ ಸಾಂಗ್ಸ್ ಏನು ಹಾಡ್ಕೊಡ್ತಿದ್ನಲ್ಲ ಅವ್ರಿಗೆ ನಾನು ಒಂದು ನಂದು ಹಿಂಗೊಂದು ಸಾಂಗ್ ಬೇಕ್ರಿ ಅಂತಂದಾಗ ಅವ್ರು ನಂಗೆ ಹಾಕೊಂಡು ಲಂಗಧವನಿ ಆ ಸಾಂಗ್ನ ಬರೆದು ಕೊಟ್ಟಿದ್ರು, ಅದನ್ನ ಹಾಡ್ತೀನಿ. ಅದು ಭಾಳ ವೈರಲ್ ಆಗಿರುವಂಥದ್ದು. ಹಾಕೊಂಡು ಲಂಗಾದವನಿ ಅದು ಹೊಂಟರ ನಿಮ್ಮೋನಿ ಸಿಟಿ ಹೊಡೆದ ಕರಿತಿರಿ ಗಿಡ್ಡ ಗಿಣಿ ಗಿಣಿ ಗಿಣಿ ಗಿಣಿ ಹುಡುಗ ಹುಡುಗ ಹುಡುಗ ನೀ ಅದಿ ಅದಿ ಪುಲ್ಲ ತಿಂಡಿ ಗಡಿ ಅರೆ ಬಿಟ್ಟಿ ಬಿಟ್ಟಿ ಬಿಟ್ಟಿ ನೀನು ಮಸ್ತ ದಾಡಿ ಬರುವಂಗ ನಿನ್ನ ಜೋಡಿ ಸೋ ನೈಸ ಕೊಡು ಕಿಸ್ಸ ನೀ ಮಾಡ್ಕೋ ಬ್ಯಾಡೋ ಮಿಸ್ಸ ಈ ಪೀಸ ನಿಂಗ ಪಿಕ್ಸ ಮಾಡಿ ಹೇಳತ್ತೇನು ಪ್ರಾಮಿಸ್ ಮಾವಾ. ಇದು ಈ ಸಾಂಗ್ ಜಾಸ್ತಿ ವೈರಲ್ ಆಗ್ಲಿಕ್ಕೆ ನಮ್ ಕಲಾ ಸಿಂಚನ್ದವ್ರೇ ಕಾರಣ. ಯಾಕಂದ್ರೆ ಬೇರೆ ಎಲ್ಲಾ ಪ್ರೋಗ್ರಾಮ್ ಒಳಗೂ ಬಹಳ ಕಡಿಮೆ ಹಾಡ್ತಿದ್ದೆ, ಬಟ್ ಈ ಸಾಂಗ್ ನೀ ಹಾಡಿ ಇದು ವೈರಲ್ ಆಗ್ಬೇಕು ಇನ್ನ ಆಗ್ಬೇಕು ಅದ್ ನಮ್ಮ ಪೇಜ್ ಒಳಗೆ ಕಾಣಿಸ್ಕೋಬೇಕು ನಮ್ಮ ಕಲಾ ತಂಡದಿಂದ ನೀ ಗುರ್ತಿಸ್ಕೋಬೇಕು ಅಂತಂತಂದ್ ಜಾಸ್ತಿ ಇದನ್ನ ಹಾಡ್ಸಕ್ ಹಚ್ಚಿದ್ದು ನಮ್ಮ ಗೋಪಾಲಣ್ಣ ಉಗಾರ್ ಅವರು ಮತ್ತು ಗೋಪಾಲಣ್ಣ ಇಂಚಗೇರಿ ಅವರು. ಸೊ ಈ ಎಲ್ಲ ಶೋ ಹೋದ್ರು ಫಸ್ಟ್ ಅವ್ರು ನನಗೆ ಇದನ್ನೇ ಸಾಂಗ್ ಹಾಡಿಸೋದು. ಅವ್ರ ಫೇಸ್ಬುಕ್ ಪೇಜು ಅವ್ರ ಇನ್ಸ್ಟಾ ಪೇಜ್ ಇಂದನೇ ಈಗ ಸ್ವಲ್ಪ ನಾನು ಜಾಸ್ತಿ ಇನ್ನ ಜನ ಗುರುತಿಸಕತ್ತೀನಿ.
1: ಅವಾಗ್ಲಿಂದ ಮಾತಾಡ್ತಾರೆ ನೀವು ಕಲಾಸಿಂಚನ ಕಲಾಸಿಂಚನ ಅಂತ ಹೇಳ್ತಾ ಇದ್ರಿ, ಇದಕ್ಕಿಂತ ಮುಂಚೆ ಯಾವ್ಯಾವ ಆರ್ಕೆಸ್ಟ್ರಾದಾಗ ತಾವು ಗುರುತಿಸ್ಕೊಂಡಿದ್ರಿ?
0: ಗೋಕಾಕ್ ಒಳಗೆ ಬಹಳ ಜನರು ಕೂಡ ಮಾಡೀನಿ ರೀ, ಲೈಕ್ ಕಾಶಿಯನ್ ಅವ್ರ ಜೊತೆ ಮಾಡೀನಿ. ಆಮೇಲೆ ಜಾಸ್ತಿ ಶೋಸ್ ಮಾಡಿರೋದು ಅಂತಂದ್ರೆ ಮಾಳು ನಿಪ್ನಾರ ಅವ್ರ ಟೀಮಲ್ಲಿ. ಅವ್ರ ನಿಂದ ವಾಯ್ಸ್ ಚೆನ್ನಾಗಿದೆ ಅಂತ ನನಗೆ ಸಿಕ್ಕಾಪಟ್ಟೆ ಅವಕಾಶ ಕೊಟ್ಟಾರಿ ಪಾಪ, ಅವ್ರನ್ನೂ ನೆನೆಸ್ಕೋತೀನಿ. ಹಂಗ ಅದ ಅಲ್ಲಿಂದ ಬಂದ ಮೇಲೆ ಅಂತಂದ್ರೆ ನಮ್ಮ ಕಲಾ ಸಿಂಚಂದ
1: ಯಾವಾಗಿಂದ ಜೋಡಿಸ್ಕೊಂಡ್ರಿ ಜೋಡಿ ನೀವು?
0: ಈಗ ಒಂದೂವರೆ ತಿಂಗಳಿಂದ
1: ಈಗ ರೀಸೆಂಟ್ ಆಗಿ ಜಾಯ್ನ್ ಆಗಿರಿ. ಹೆಂಗೈತೆ ಅನುಭವ, ಓವರ್ಆಲ್ ಆರ್ಕೆಸ್ಟ್ರಾ ಅನುಭವ?
0: ಓವರ್ಆಲ್ ಆರ್ಕೆಸ್ಟ್ರಾ ಕಂಪೇರ್ ಮಾಡಿದ್ರೆ ಇವ್ರ ಟೀಮ್ ದಿ ಬೆಸ್ಟ್ ಟೀಮ್ ಅಂತ ನನಗೆ ಅನಿಸ್ತೈತಿ. ಯಾಕಂತಂದ್ರೆ ಈಗ ಬೇರೆ ಕಡೆ ಹೋದ್ರೆ ನಾವ ಹೋಗಿ ನಾವ ಬರುದು ಹಿಂಗೆಲ್ಲ ಆಗ್ತಿತ್ತು, ಬಟ್ ಇವರು ಇವರೇ ಕರ್ಕೊಂಡು ಹೋಗಿ ಇವರೇ ಒಂದು ತುತ್ತನ್ನ ಕೊಟ್ಟು ಮತ್ತೆ ಇವರೇ ನಮಗ್ ಪಗಾರ ಕೊಡ್ತಾರೆ ಉಳ್ಕೊಳಕ್ಕೆಲ್ಲ ಜಾಗ ಕೊಟ್ಟು. ಹಂಗಾಗಿ ಬೇರೆ ಕಡೆ ಆದ್ರೆ ಒಂದೊಂದ್ ಕಡೆ ನಮಗ್ ನೈಟ್ ಊಟ ಸಿಗಂಗಿಲ್ರಿ, ಊಟನೇ ಸಿಗಂಗಿಲ್ಲ ನಮಗ, ಹಂಗ ಉಪವಾಸನ ಬರ್ತೀವಿ ಒಂದೊಂದ್ ಕಡೆ. ಸೊ ಅಂತ ಟೈಮ್ ಒಳಗ ಕಂಪೇರ್ ಮಾಡಿದ್ರೆ ನಮಗ ಈ ಶೋ ಚಲೋ.
1: ಈಗ ಆರ್ಕೆಸ್ಟ್ರಾ ಶೋಗಳಂದ್ರೆ ಆಲ್ಮೋಸ್ಟ್ ಎಲ್ಲ ನೈಟ್ ಟೈಮ್ದಾಗ ಇರ್ತಾವೆ, ರಾತ್ರಿ ಲೇಟ್ ನೈಟ್ ತನಕ ಇರ್ತಾವೆ. ಈಗ ಕುಟುಂಬ ಬಿಟ್ಟು ಬಂದಿರ್ತೀರಿ ನೀವು, ಮನೆಯವರೆಲ್ಲ ಹೆಂಗ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ತಾರೆ?
0: ಆರಾಮಾಗಿ ಮಾಡಂತಾರು ಅಥವಾ ಈಗ ಎಷ್ಟೋ ಸಲ ಕಣ್ಣ ನೀರು ಬಂದು ಹೋಗ್ಯಾವ್ರಿ ನನ್ಗ. ಈಗ ಆರ್ಕೆಸ್ಟ್ರಾದಾಗ ಏನ್ ಸಾಂಗ್ ಹಾಡ್ಲಿಕ್ಕಂತ ಹೋಗ್ತಿವಲ್ಲ, ಜನ ನಮ್ಮನ್ನ ನೋಡೋ ರೀತಿನ ಬೇರೆ. ಅಂದ್ರೆ ಒಬ್ಬೊಬ್ರು ಕೆಟ್ಟ ದೃಷ್ಟಿಯಾಗೂ ನೋಡ್ತಾರ, ಒಬ್ಬೊಬ್ರು ಚಲೋ ದೃಷ್ಟಿಯಾಗೂ ನೋಡ್ತಾರ. ಎಲ್ಲಾರು ಒಂದ ದೃಷ್ಟಿಯಲ್ಲೇ ನೋಡ್ಬೇಕಂತೇನಿಲ್ಲ. ಒಂದಿಷ್ಟು ಜನ ಹೀಯಾಳಿಸಿದ್ದು ಐತಿ, ಅಸಹ್ಯವಾಗಿ ನೋಡಿ ಹೀಯಾಳಿಸಿದ್ದು ಐತಿ. ಅಂಥ ಟೈಮ್ದಾಗ ಏನಪ್ಪ ಆರ್ಕೆಸ್ಟ್ರಾಕ್ಕೆ ಬಂದ್ಬಿಟ್ವಿ, ನಮ್ಮದೇನ ನಾವು ಇರೋದೇನ ನಮ್ಮ ಫ್ಯಾಮಿಲಿ ಏನ ನಾವು ಇಂತಲ್ಲಿ. ಬಟ್ ನನ್ನ ಫ್ಯಾಮಿಲಿ ಸಪೋರ್ಟ್ ಭಾಳ ಐತ್ರಿ. ನನಗೆ ನಮ್ಮ ಅಣ್ಣ ಒಂದು ಮಾತು ಹೇಳ್ತಾನೆ, ನೀ ಹಿಂಗೆ ಯಾರೋ ಏನೋ ಅಂದ್ರೆ ಯಾರೋ ಏನೋ ನಿನ್ನ ಕೆಟ್ಟ ದೃಷ್ಟಿಲೇ ನೋಡಾಕತ್ತಾರ ಅಂತಂತ ನೀ ಹಿಂದೆ ಸರದ ನೀ ಹಾಡೋದು ಬಿಟ್ಟಿ ಅಂತಂದ್ರೆ ಅದ ನಿನ್ನ ಟ್ಯಾಲೆಂಟಿಗೆ ನೀ ಅವಮಾನ ಮಾಡ್ಕೊಂಡಂಗೆ, ನಿನ್ನ ನೀ ಎಲ್ಲೂ ಗುರುತಿಸ್ಕೊಳಕ್ ಆಗುದಿಲ್ಲ. ನನಗ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಭಾಳ ನಂಬಿಕೆ ರೀ, ನಮಗೆಲ್ಲ ನಿನ್ನ ಮೇಲೆ ನಂಬಿಕೆ ಐತಿ, ನೀ ಹೋಗ್ಬಾ. ನಾನು ಒಬ್ಬಕಿನ ಇಷ್ಟಕ್ಕೆ ಅಡ್ಡಾಡ ಇಷ್ಟು ಕಳಿಸ್ತಾರೆ ಎಲ್ಲ ಕಡೆ ಅಂತಂದ್ರೆ ಒಂದು ನಂಬಿಕೆ ಮೇಲೆ ಯಾವ ಹೆಣ್ಮಕ್ಳು ಯಾವ ಫ್ಯಾಮಿಲಿದವರು ಹಂಗೆ ಕಳ್ಸಂಗಿಲ್ರಿ, ಒಂದು ನಂಬಿಕೆ ಇದ್ದಲ್ಲೇನೆ ಕಳಿಸಿರ್ತಾರೆ. ನಾವು ಹೋಗ್ತೀವ ನಮ್ಮ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ಬರ್ತೀವಿ, ನಾವು ನೆಟ್ಟಿಗಿದ್ರೆ ನಮ್ಗೆ ಯಾರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಹೌದಾ, ಒಂದು ಹೆಣ್ಣಂದ್ರೆ ಒಂದು ಶಕ್ತಿ ರೂಪಕ್ಕೆ ತೋರಿಸಿ ಇದನ್ನು ಹೊಲಿಸ್ತಾರ್ರಿ. ಹಂಗಾಗಿ ಎಲ್ಲೇ ಶೋ ಹೋದ್ರು ಒಂದು ಗತ್ತಲೇ ಒಂದು ಶೋ ಮಾಡ್ಕೊಂಡೇ ಬರ್ತೀನಿ ನಾನು. ಯಾರು ಏನು ನಾವು ಸಾಂಗ್ ಹಾಡಬೇಕಾದ್ರೆ ಒಂದಿಷ್ಟು ಮಂದಿ ಏನೇನೋ ಅಂತಿರ್ತಾರೆ, ಅದಕ್ಕೆಲ್ಲ ಕಿವಿ ಕೊಡಂಗಿಲ್ಲ. ನಮ್ಮದು ಏನು ಕೆಲಸ ಬರೀ ಅವ್ರನ್ನ ಎಂಟರ್ಟೈನ್ ಮಾಡೋದು ಅಷ್ಟೇ, ಅವ್ರು ಖುಷಿ ಇರ್ಬೇಕು. ಯಾಕಂದ್ರೆ ನಮ್ಮನ್ನಲ್ಲಿ ಪಗಾರ ಕೊಟ್ಟು ಕರೆಸಿರ್ತಾರೆ, ನಾವಲ್ಲಿ ಯಾರೋ ಏನೋ ಅಂದ್ರಂತ ಹಾಡು ಹಾಡೋದು ಬಿಟ್ಟು ಕುಂತ್ಕೊಂಡು ಅಲ್ಲಿ ನಾವು ಸ್ಯಾಡ್ ಫೇಸ್ ಮಾಡ್ಕೊಂಡು ಕುಂತ್ವಿ ಅಂದ್ರೆ ಅಲ್ಲಿ ಶೋ ಮುಂದುವರಂಗಿಲ್ಲ. ಏನಪ್ಪ ಸಿಂಗರ್ ಗಂಟು ಮರಿ ಹಾಕೊಂಡು ಕುಂತ್ಬಿಡ್ತಾನೆ ಅಂತ ನೆಕ್ಸ್ಟ್ ನಮಗೆ ಶೋ ಬರಂಗಿಲ್ಲ. ಹಂಗಾಗಿ ಅದನ್ನೆಲ್ಲ ನನ್ನ ಮಂದಿದು ತಲೆ

0: ತೆಗೆದ ನಂದೇನು ನನಗೊಂದು ಚಲೋ ಧ್ವನಿ ಐತಿ ಇತರಲೆ ನನಗೆ ಎಷ್ಟಕ್ಕತ್ತಷ್ಟು ಜನರಿಗೆ ನಾನು ಎಂಟರ್ಟೈನ್ ಮಾಡ್ಬೇಕು ಇದಷ್ಟೇ. ನಂಬಿಕೆಯಿಂದ ಅಂತೂ ಕಳಿಸ್ಯಾರ್ರಿ, ನಂಬಿಕೆ ಅಂತೂ ಉಳಿಸ್ಕೊಂಡಿನಿ.
1: ಇಲ್ಲಿವರೆಗೆ ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾವೆ?
0: ಆಲ್ಮೋಸ್ಟ್ ಕರ್ನಾಟಕದಾಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆನೂ ಕೊಟ್ಟಿನ್ರಿ ನಾವು, ಒಂದಿಷ್ಟು ಜಿಲ್ಲೆ ಬಿಟ್ಟು. ಲೈಕ್ ಮೈಸೂರು, ಮಂಡ್ಯ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಆಮೇಲೆ ಈ ಭಾಗದಾಗ ಬಂದ್ರೆ ಬಿಜಾಪುರ, ಬೆಳಗಾವಿ, ಧಾರವಾಡ, ಹುಬ್ಳಿ, ಆಮೇಲೆ ಜಮಖಂಡಿ, ಮತ್ತು ಆ ಸೈಡ್ ಅಂತಂದ್ರೆ ಗುಲ್ಬರ್ಗ ಒಂದು ಹೋಗಿನ್ರಿ.
1: ಈ ಎಲ್ಲ ಶೋಗಳಲ್ಲಿ ಮೋಸ್ಟ್ ಮೆಮೊರಿಯಬಲ್ ಶೋ ಅಂತ ಏನಾದ್ರೂ ಹೇಳೋದಿದ್ರೆ ಯಾವ ಶೋ ನೀವು ಹೇಳ್ಬೋದು?
0: ತೇರ್ದಾಳ್ ಶೋ ಹೋಗಿದ್ದೆ ರೀ. ತೇರ್ದಾಳ್ ಶೋ ಹೋದಾಗ ಅಲ್ಲಿ ನನಗೆ ಅವ ಆರಾಮಿರಕ್ಕಿಲ್ಲ, ಅವಾಗ ಸಲಾಯನ್ ಹಚ್ಕೊಂಡು ಬಂದಿದ್ದೆ. ಅಲ್ಲಿ ಅವ್ರ ಅಪೇಕ್ಷೆ ನನ್ನ ಕೇಳಿದ್ರು, ಮೇಡಮ್ ಅವ್ರೆ ಹೆಂಗಾರ ಮಾಡಿ ನೀವೇ ಬರ್ಬೇಕ್ರಿ, ಜನ ನಿಮ್ಮನ್ನ ಕೇಳಾತೈತಿ ಅಂತ. ಏನ್ ಇವ್ರು ಹಿಂಗ ಅಂತಾರ ಬಿಡಂತ ನನ್ಗೆ ಗಪ್ಪಾಗಿದೆ, ನನಗೆ ಆರಾಮಿಲ್ರಿ ಸಲಾಯನ್ ಹಚ್ಕೊಂಡಿನ ನಾನು. ಆದ್ರೂ ಅವ್ರು ಭಾಳ ಕೇಳ್ಕೊಳ್ಳೋದಕ್ಕೆ ಹೆಂಗೋ ಮಾಡಿ ಆಯ್ತು ಬಿಡು ಅಂತಂದು ಹೋಗಿದ್ದೆ ನಾನು. ಆರಾಮಿಲ್ಲ ಸ್ಥಿತಿಯೊಳಗೆ ಹಾಡಿದ್ದೀನಿ ನಾನು. ಅಂತಲ್ಲಿ ಒಂದಿಷ್ಟು ಮಂದಿ ಹುಡುಗರು ಇರ್ತಾರಲ್ರಿ, ಜನ ಇರ್ತಾರ, ಅವ್ರಿಗೆ ನಾನೇ ಬೇಕಂತ ಕರೆಸಿದಾಗ ಅವ್ರು ನನ್ನ ತೃಪ್ತಿ ತೃಪ್ತಿ ಅಂತ ಕೂಗಿದಾಗ ಅದೊಂದು ಖುಷಿನ ಬೇರೆ. ತೃಪ್ತಿ ಐ ಲವ್ ಯು, ತೃಪ್ತಿ ಐ ಲವ್ ಯುವರ್ ಸಿಂಗಿಂಗ್, ಹಿಂಗೆಲ್ಲ ಅಂದಾಗ ಅದೊಂದು ಖುಷಿನ ಬೇರೆ. ಶೋ ಮುಗಿದು ಶೋ ಸ್ಟಾರ್ಟ್ ಆಗಿ ಮುಗಿ ಮಟ ನನ್ನ ಹೆಸರು ಕರೆಯೋದು ಬಿಟ್ಟಿಲ್ಲರಿ ಅವ್ರು ತೇರ್ದಾಳ್ ಮಂದಿ. ಸೊ ಅಲ್ಲಿ ಜನಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಸಿಕ್ಕೈತೆ ನನಗೆ ಅಲ್ಲಿ ಅಭಿಮಾನಿಗಳಿಂದ. ಆಮೇಲೆ ಸೌದತ್ತಾಗ, ಸೌದತ್ತಾಗ ನಾನು ಎಲ್ಲರೂ ಕುಂತಾರ್ರಿ, ನನಗೆ ಹಾಡಕ್ಕೆ ಚಾನ್ಸ್ ಭಾಳ ಸಿಗೋದ್ರಿಕ್ಕಿಲ್ಲ, ಕಲಾವಿದರು ಭಾಳ ಇದ್ರು. ಜಾಸ್ತಿ ಸಾಂಗ್ ಸಿಗದೆ ಇದ್ದಾಗ ಅಲ್ಲಿ ಲಮನಿ ಹನುಮಂತ್ ಹಾಡಾಕತ್ತಾನ ಇನ್ನ, ಅವ್ ಹಾಡೋದ್ ಮುಗಿಸೋದು ಇನ್ನ ಇನ್ನ ಐತಿ, ಅವಾಗ್ಲೇ ತೃಪ್ತಿನ ಹಾಡಿಸ್ರಿ, ತೃಪ್ತಿನ ಹಾಡಿಸ್ರಿ, ತೃಪ್ತಿ ಬೇಕ್ ನಮಗ್ ಫಸ್ಟ್ ಅಂತಂದು ನಂದು ಹಾಕೊಂಡು ಲಂಗದವನೇ ಐತಲ್ಲ ಆ ಸಾಂಗ್ ಹಾಡು ಮಠ ಬಿಡ್ಲಿಲ್ಲ ರೀ. ನಾವು ಲಾಸ್ಟ್ನೇ ಹಾಡಿಸಿದ್ ಬಿಡ ಅಂತ ಇವ್ರು ಕುಂತಾರಿ ಕಲಾವಿದ್ರು ಬಾಳ ಇದ್ದಕ್ಕೆ, ಬಟ್ ಫಸ್ಟ್ ನನ್ನನ್ನ ನಾನೇ ಬೇಕಂತಾರಲ್ಲ. ಸೊ ಅಂತ ಮೂಮೆಂಟ್ ಒಳಗ ಒಂದು ಖುಷಿ ಆಗ್ತೈತ್ರಿ ನಂಗೆ ಬಾಳ.
1: ಸೋಶಿಯಲ್ ಮೀಡಿಯಾದ ಕೂಡ ಆಕ್ಟಿವ್ ಅದೇನೆ ಅಂತ ಹೇಳಿದ್ರಿ, ಅಲ್ಲಿ ಜನ ನಿಮ್ಗೆ ರೆಕಗ್ನೈಸ್ ಮಾಡ್ತಾರ? ಈಗ ಅಲ್ಲಲ್ಲಿ ನೀವು ಆ ಕಡೆ ಈ ಕಡೆ ಶೋಗಳಿಗೆ ಅಡ್ಡಾಡ್ಬೇಕಾದ್ರೆ ಯಾರಾದ್ರೂ ಅಭಿಮಾನಿಗಳು ನಿಮ್ಗೆ ಬಸ್ ಸ್ಟಾಪಲ್ಲೋ ಎಲ್ಲೋ ವೇಟ್ ಮಾಡತ್ನ ನಿಂತತ್ನಾಗ ನೋಡಿ ಮಾತಾಡ್ಸಿ?
0: ನಾನು ಆಲ್ಮೋಸ್ಟ್ ಹೊರಗಡೆ ಹೋದ್ರೆ ಫುಲ್ ಪ್ಯಾಕ್ ಆಗಿ ಹೋಗಿರ್ತೇನೆ ರೀ ನಾನು, ಫುಲ್ ಮಾಸ್ಕ್ ಗೀಸ್ಕ್ ಹಾಕೊಂಡು ಸ್ಕಾರ್ಪ್ ಮ್ಯಾಲ ಹಚ್ಕೊಂಡು ಹೋಗಿರ್ತೇನೆ ರೀ ನಾನು. ಫೋಟೋ ಅದು ಅಂತ ಬರ್ತಾರಂತಂದು ಒಂದು ದಿನ ಮಹಾಲಿಂಗ್ಪುರದ್ದು ಡೇ ಶೋ ಮುಗಿಸ್ಕೊಂಡು ಹೊಂಟಿದ್ದೆ ಮನೆಗೆ. ಇನ್ನೇನ್ ಬಸ್ ಹತ್ಬೇಕು ಕುಂತಾರಿ, ಒಂದಿಷ್ಟು ಮಂದಿ ಹುಡುಗರು ಹುಡುಗಿಯರು ಕಾಲೇಜ್ ಹುಡುಗರು ಅವು ಕುಂತಾರ ನೋಡಾಕತ್ತಾರ, ಈಕಿ ತೃಪ್ತಿ ಅಕ್ಕ ಇರ್ಬೋದಲ್ಲ, ತೃಪ್ತಿ ಅಕ್ಕ ಅವ್ರಿಗೆ ಕನ್ಫ್ಯೂಸ್, ಯಾರು ಅನ್ಕೊಂಡು ಹೋಗಿ ಮಾತಾಡ್ಸಿರ ಅವ್ರಿಗೆ ಏನಾರ ಅನ್ಕೊಂಡ್ ಬಿಟ್ಟರ್ನ ಅಂತಂದ. ಲಾಸ್ಟ್ ಮೂಮೆಂಟಿಗೆ ನಾ ಬಸ್ ಹತ್ತಬೇಕಾರೆ ಬಂದು ಕೇಳೇಬಿಟ್ರು ಅವ್ರ ಹುಡುಗರು, ಆದ್ರೆ ನನ್ನ ಸಾಂಗ್ ಹಾಡಾಕತ್ತಾರ ಅವರು, ಹೇರ ಕಟ್ಟ ಬಾರಿ ಹೊಡ್ಸ ಅನ್ನೋ ಆ ಸಾಂಗ್ ಹಾಡಾತಾರ, ನಂಗೆ ನಗು ಬಂದ್ಬಿಟ್ಟೈತಿ, ನಕ್ಬಿಟ್ಟೆ ನಾನು ಆ ಸಾಂಗ್ ಹಾಡಬೇಕಾರೆ. ಆಮೇಲೆ ಮಾಸ್ಕ್ ತಗೊಂಡು ಏ ತೃಪ್ತಿ ಅಕ್ಕ ಅಂತಂದು ಬಂದು ನನ್ನ ಬಸ್ ಹತ್ತಕಿನ ಇಳಿಸಿ ಫೋಟೋ ತಕೊಂಡು ಹಚ್ಚಿದ್ರು ನನ್ಗೆ. ಸೊ ಇಂಥವು ಆಮೇಲೆ ಸೌದತ್ತಿ ಬಸ್ ಸ್ಟ್ಯಾಂಡ್ ನಮ್ಮಲ್ಲೇ ತುಂಬಾ ಜನ ಗುರುತಿಸ್ತಾರೆ, ಸೌದತ್ತಿ ಅದು ನಮ್ಮ ಧಾರವಾಡದಿಂದ ಏನು ಭಾಳ ದೂರ ಇಲ್ರಿ, ಅಲ್ಲಿ ಗುರುತಿಸ್ತಾರೆ, ಏ ನಮ್ಮ ಧಾರವಾಡ ಹುಡುಗಿ ಹಂಗ ಅಂತಂದು ಫೋಟೋ ತಕೊಳಕ್ ಬಂದ್ರು. ಒಂದು ಫ್ಯಾಮಿಲಿ ಬಂತಲ್ಲಿ, ಅಕ್ಕ ನಾವು ನಿಮ್ಗೆ ಇನ್ಸ್ಟಾಗ್ರಾಮ್ದಾಗ ನೋಡ್ತೇವ್ರಿ, ನಿಮ್ದು ಫ್ಯಾನ್ ಅದೇವ್ ನಾವು, ನಿಮ್ದೆಲ್ಲ ಅಪ್ಡೇಟ್ಸ್ ನೋಡ್ತೇವಿ ಅಂತಂದು ಫೋಟೋ ತಕೊಂಡ್ರು. ಫ್ಯಾಮಿಲಿ ಸಮೇತ ತಕೊಂಡು ಹೋಗೋ ಖುಷಿನ ಬೇರೆ, ನಾವು ಬರೇ ಸಣ್ಣ ಸಣ್ಣ ಅವರು ಅಥವಾ ಯಂಗ್ಸ್ಟರ್ಸ್ ಅಷ್ಟೋ ಗುರುತಿಸ್ತಾರಂತ ನಾ ಅನ್ಕೊಂಡಿದ್ದೆ, ಅಂಕಲ್ ಆಂಟಿಗಳನ್ನೂ ನನ್ಗೆ ಗುರುತಿಸ್ತಾರೆ ಅಂದಾಗ ಖುಷಿನ ಬೇರೆ ಅದು.
1: ತೃಪ್ತಿ ಅವರೇ, ನೀವು ಮಾತಾಡ್ತಾ ಹೇಳಿದ್ರಿ ನಾನೇ ಕೆಲಸ ಮಾಡಿ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿ, ಅದು ಅಷ್ಟು ಅವಶ್ಯಕತೆ ಐತಾ ನಿಮ್ಮ ಕುಟುಂಬಕ್ಕೆ?
0: ಆಯ್ತ್ರಿ, ಯಾಕಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಅಷ್ಟು ಸುಲಭವಾಗಿ ಅಲ್ರಿ ಜೀವನ ನಡೆಸುದ, ಪ್ರತಿಯೊಬ್ಬ ಹುಡುಗರಿಗೂ ಚಾಲೆಂಜ್ ಅದು, ಎಷ್ಟು ದುಡಿದ್ರು ಸಾಲಂಗಿಲ್ಲ. ಸೊ ನಮ್ಮ ಪಪ್ಪಂದ ಬಿಸ್ನೆಸ್ ಇತ್ರಿ, ಚಾಪುಡಿ ವ್ಯಾಪಾರ ಇತ್ತು. ಸೊ ಅದು ಸ್ವಲ್ಪ ಲಾಸ್ ಒಳಗೆ ಬಂದ್ಮೇಲೆ ಸ್ವಲ್ಪ ಮನಿ ಅದು ಕಟ್ಸಿದ್ವಲ್ಲ, ಸ್ವಲ್ಪ ಸಾಲ ಆತು. ಸಾಲ ಆದ್ಮೇಲೆ ಮತ್ತೆ ಅನಿವಾರ್ಯ ನಾವು ಇನ್ನೂ ಕಲಿತಾ ಇದ್ವಿ ಅವಾಗ, ಅವಾಗಿಂದನೂ ಸಾಲ ಆಯ್ತು ನಮ್ಮ ಅಪ್ಪಾಜಿದು ಬೇಡ ಅಂತಂದು. ಆಮೇಲೆ ನಮ್ಮ ಅಣ್ಣ ಒಬ್ಬನೇ ದುಡಿಯಕ್ಕೆ ಸ್ಟಾರ್ಟ್ ಮಾಡಿದ, ಅವನ್ ಒಬ್ಬಂದ ಅಷ್ಟೇ ಅಂತಂದ್ರೆ ಅವಂದು ನೋಡ್ಕೋಬೇಕು, ಅವ್ನು ಮನೇನು ಸಾಗಿಸ್ಬೇಕಂತಂದ್ರೆ ಅವಂಗೆ ಹೆವಿ ಅನ್ನಿಸ್ತದೆ. ನಾ ಯಾವಾಗ ಆರ್ಕೆಸ್ಟ್ರಾ ಫೀಲ್ಡಿಗೆ ಬಂದೆ ಅಲ್ಲ, ನನಗೆ ನಾನು ನೆನೆಸ್ಬೇಕ್ರಿ ಆರ್ಕೆಸ್ಟ್ರಾ ಫೀಲ್ಡ್ ನಂಗೆ ಭಾಳ ಕೊಟ್ಟೈತಿ, ಭಾಳ ದುಡ್ದೇನಿ ಇದ್ರಾಗ. ಸೊ ಆ ದುಡಿಮೆಯಿಂದ ನಾನು ಅರ್ಧ ಕಾಲದ ಸಾಲ ತೀರ್ಸೀನಿ ನಮ್ಮ ಅಪ್ಪಾಜಿದು. ಆಮೇಲೆ ಬಂಗಾರ ಮಾಡೀನಿ, ನಮ್ಮ ಅವ್ವಾಗ ಏನು ಬೇಕೋ ಮನೆಗೆ ಸಾಮಾನು ಮಾಡೀನಿ, ನಮ್ಮ ಅಣ್ಣಾಗ, ನಮ್ಮ ಅಪ್ಪಾಜಿಗೆ, ನನಗೆ ಮಾಡ್ಕೊಂಡೀನಿ. ಸೊ ಅವ್ರು ನನ್ನನ್ನು ನೆನೆಸ್ತಾರ್ರಿ, ಅಂದ್ರೆ ಈ ಇದರಿಂದ ನಾನು ಒಂದು ತುತ್ತು ಅನ್ನ ತಿಂದೀನಿ ಅಂತ ಹೇಳ್ಬೋದು.
1: ಈಗ ಇದನ್ನೇ ವೃತ್ತಿಯಾಗಿ ತಗೊಂಡು ಜೀವನ ನಿರ್ವಹಣೆ ಮಾಡ್ಬೋದು ಅಂತ ಇರ್ತಾವೆ?
0: ವೃತ್ತಿಯಾಗಿ ತಗೋಬೇಕು ಅಂತ ಅನ್ಕೋಬಹುದ್ರಿ, ಬಟ್ ನಮ್ಮ ಮಂದ್ಯಾಗ ನಡೆಯಂಗಿಲ್ರಿ ಅದು. ನಮ್ಮ ಕಡೆ ಸ್ವಲ್ಪ ಇದು ಲೈಫ್ ಲಾಂಗ್ ಇದ ಬೇಡ ಅಂತಾರ, ಬಟ್ ಹಂಗ ಮಾಡೋದಿದ್ರೆ ನೀನು ಟಿವಿ ಸ್ಟೇಜ್ ಒಳಗೆ ಹೋಗು, ಟಿವಿ ಶೋಸ್ ಮಾಡು ಅಂತಂತಾರ್ರಿ. ಬಟ್ ಅಲ್ಲಿಗೆ ನಾನು ಪ್ರಯತ್ನ ಮಾಡಾಕತ್ತೀನಿ, ಅದೊಂದು ಏನಾರ ಒಂದು ಆತು ಅಂದ್ರಪ್ಪ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ಸರಿಗಮಪ್ಪ ಇಂಥವೆಲ್ಲ ಆಡಿಷನ್ ಕೊಟ್ಟಿನಿ, ಅದೊಂದು ಏನಾರ ಅದು ಆಡಿಷನ್ ಅದು ಆತಂತಂದ್ರೆ ಅಲ್ಲಿ ಹೋಗಿ ಬಂದ್ಮೇಲೆ ಜನ ನೋಡೋ ರೀತಿನೇ ಬೇರೆ, ಇಲ್ಲಿದ್ದಾಗ ನೋಡೋ ರೀತಿ ಬೇರೆ, ಅಲ್ಲಿ ಟಿವಿಯಿಂದ ಬಂದ ಮೇಲೆ ನೋಡೋ ರೀತಿನೇ ಬೇರೆ, ಒಂದು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾರೆ. ಆಮೇಲೆ ನಮಗೆ ಡಿಮ್ಯಾಂಡ್ ಇರ್ತದೆ ಅವಾಗ ಇನ್ನ ಜಾಸ್ತಿ ಹೆಂಗ ಏನಂತ.
1: ಒಟ್ಟಾರೆ ಒಂದು ದೊಡ್ಡ ವೇದಿಕೆ ನಿರೀಕ್ಷೆಯಲ್ಲಿ ಇದ್ದಿರ್ತಾವೆ.
0: ನಮ್ಮ ನನ್ನ ಕನಸು ಅನ್ನೋಕ್ಕಿಂತ ನಮ್ಮಪ್ಪ ನಮ್ಮ ಅವನ ಕನಸು ರೀ ಅದು. ನಾವು ಒಮ್ಮೆರ ಅವ್ರ ನನ್ನ ಟಿವ್ಯಾ ನೋಡ್ಬೇಕು, ನಾಲ್ಕು ಮಂದಿ ಮುಂದೆ ಹೌದಪ್ಪ ಹೆಂಗಂತ. ಎಲ್ಲರೂ ನಂದು ಏನು ಒಂದು ಆಸೆ ಅಂದ್ರೆ ತೃಪ್ತಿಯಾರಪ್ಪ ಅವ ಅಂತಂದು

0: ಅಪ್ಪನ ಮೌನ್ ಗುರುತಿಸ್ಬೇಕು ಅವರು. ಇದು ಒಂದೈತೆ ನನಗೆ ಚಾಲೆಂಜ್.
1: ಪ್ರತಿಯೊಬ್ಬ ಮಗ ಮಗಳ ಆಸೆ ಕೂಡ ಇದೇ ಆಗಿರ್ತದೆ. ಈಗ ಈಗ ಅವಾಗಲಿಂದ ಮಾತಾಡ್ದ ತುಂಬಾ ಬೋಲ್ಡ್ ಆಗಿ ಕಾನ್ಫಿಡೆನ್ಸ್ ಆಗಿ ಮಾತಾಡತ್ತೀರಿ. ಈಗ ನಿಮ್ ತರ ಹೆಣ್ಮಕ್ಳು ಓದೋರು ಏನೋ ಅವರು ಕೂಡ ಹಾಡ್ಬೇಕಂತ ಆಸೆ ಇರುತ್ತೆ, ಅವ್ರಿಗೆ ಸೋಶಿಯಲ್ ಮೀಡಿಯಾದ ಗುರುತಿಸ್ಕೋಬೇಕಂತ ಇರುತ್ತೆ, ಸಿಂಗರ್ ಆಗ್ಬೇಕಂತ ಇರುತ್ತೆ, ಅಂಥವ್ರಿಗೆ ಏನು ಮಾರ್ಗದರ್ಶನ ಮಾಡಕ್ಕೆ ಬಯಸ್ತಿರ್ತಾವೆ?
0: ಏನು ಮಾಡ್ತೇನೆ ಅಂದ್ರಿ, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಸಪೋರ್ಟ್ ಭಾಳ ಇರಬೇಕು. ಅಂಥ ಹೆಣ್ಮಕ್ಳು ಎಷ್ಟೋ ಹೆಣ್ಮಕ್ಳಿಗೆ ನಾನು ಸಿಂಗಿಂಗ್ ಮಾಡಬೇಕು, ನಾನು ಡ್ಯಾನ್ಸ್ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು, ನಾನು ಒಂದು ಫೀಲ್ಡ್ ಒಳಗೆ ಗುರುತಿಸ್ಕೋಬೇಕು ಅನ್ನೋದು ಭಾಳ ಇರ್ತೈತಿ. ಅದಕ್ಕೆ ಮೇನ್ ಆಗಿ ಫ್ಯಾಮಿಲಿ ಸಪೋರ್ಟ್ ಬೇಕು ರೀ. ಫ್ಯಾಮಿಲಿ ಬೇರೆ ಗಟ್ಟಿ ಇತ್ತಂದ್ರೆ ನಾವು ಏನು ಮಾಡಿದ್ರು ನಮ್ಮನ್ನು ಯಾ ನನ್ನ ಮಗನೂ ಕೇಳಲ್ಲ, ಯಾರಿಗೂ ನಾವು ಕೇರ್ ಮಾಡಬೇಕಾಗಿಲ್ಲ. ಒಂದಿಷ್ಟು ಮಂದಿ ಹೆಣ್ಮಕ್ಳು ಫ್ಯಾಮಿಲಿ ಸಂಬಂಧ ಹೆದರ್ತಾರೆ, ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಹಂಗಾಗಿ ಅವ್ರ ಕನಸು ಅಲ್ಲೇ ಮುರಿದು ಬಿಡ್ತೈತಿ. ಇಷ್ಟೊತ್ತಿಗೆ ನಮಗೆಲ್ಲ ಮದುವೆ ಮಾಡಿಕೊಡ್ಬೇಕಿತ್ತಲ್ರಿ, ಯಾಕೆ ಮಾಡಿಕೊಟ್ಟಿಲ್ಲ ಅಂದ್ರೆ ನನಗೆ ಬೆಂಬಲ ಕೊಟ್ಟಾರೆ ನಮ್ಮ ಮನೆಯವರು. ಹಂಗೆ ನಾ ಏನು ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬನ ಮನೆಯವರು ತಮ್ಮ ತಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು. ಅವ್ರು ಸಪೋರ್ಟ್ ಮಾಡ್ರೆ ಅವ್ರ ಟ್ಯಾಲೆಂಟ್ ಅನ್ನೋದು ಏನಂತ ತೋರಿಸ್ಕೊಳಕ್ಕೆ. ನನಗಿಂತ ಚಲೋ ಧ್ವನಿ ಇರೋರು ಅದಾರ ರೀ ಸಾಕಷ್ಟು ಜನ, ಚೆನ್ನಾಗಿ ರಾಗ ಸಂಗೀತ ಕಲಿತು ಮನೆಯಾಗ ಕುಂತವ್ರು ಅದಾರ ಎಷ್ಟೋ ಜನ. ಅಂಥವ್ರಿಗೆ ಟ್ಯಾಲೆಂಟ್ ಅವ್ರ ಟ್ಯಾಲೆಂಟಿಗೆ ಬೆಲೆ ಕೊಡಬೇಕು. ಫ್ಯಾಮಿಲಿ ಅಂತ ಬಂದಾಗ ಮಂದಿ ಮಾತಿಗೆ ಭಾಳ ತಲೆ ಕಡಿಸ್ಕೋತಾರೆ. ಅಕ್ಕಪಕ್ಕದ ಮನೆಗೆ ಆಗಿರ್ಬೋದು ಅಥವಾ ನೆಂಟ್ರ ಮನೆಯವರು ರಿಲೇಷನ್ದವರು ತಲೆ ಕಡಿಸೋರು ಇರ್ತಾರೆ, ಅಯ್ಯ ನಿನ್ನ ಮಗಳನ್ನ ಹೊರಗೆ ಕಳಿಸ್ತಿ ದುಡಿಯಾಕೆ, ಹಾಂ ಹೆಂಗೆ ಯಾವ ನಂಬಿಕೆ ಮೇಲೆ ಕಳಿಸ್ತಿ, ಹೊರಗೆ ಹೆಂಗೆ ಕಳಿಸ್ತೀನಿ ಒಂಟಿ ಹೆಣ್ಮಗಳನ್ನ, ನಾಳೆ ಮದುವೆ ಮಾಡ್ಕೋಬೇಕಾಕಿನ, ಈ ಫೀಲ್ಡ್ದಾಗ ಆರ್ಕೆಸ್ಟ್ರಾ ಫೀಲ್ಡ್ದಾಗ ಅದಳ ಅಳ ಅಂತಂದು ಗೊತ್ತಾದ್ರೆ ಮದುವೆ ಮಾಡ್ಕೋಬೇಕಾಕಿನ ಯಾರು, ಜನ ನೋಡು ರೀತಿನ ಬೇರೆ ಹಿಂಗೆಲ್ಲ ಅಂತ ತಲೆ ತುಂಬ್ತಾರ್ರಿ. ಹಂಗಾಗಿ ಅಪ್ಪ ಅವ ಹೆದ್ರಿ ಬಿಡ್ತಾರೆ, ಹೇ ಬೇಡಪ್ಪ ಅಂಥದ್ದೆಲ್ಲ ಬೇಡ, ನನ್ನ ಮಗಳು ಇಲ್ಲೇ ಇರುವಾಳ ಅಂತಂದು ಅಲ್ಲೇ ತುಳಿದು ಬಿಡ್ತಾರ್ರಿ. ಸೊ ಹಂಗೆ ಮಾಡಬೇಡ ಅಂತ ಹೇಳ್ತೇನೆ ರೀ ನಾನು ಜನಕ್ಕೆ. ಅವ್ರ ಮಕ್ಕಳಿಗೆ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಮುಂದವ್ರಿಗೆ ಅಷ್ಟು ಅವ್ರ ಹೆಸರು ತಂದು ಕೊಡ್ತಾರ್ರಿ. ಇದಂತೂ 100% ನಾ ಹೇಳ್ತೀನಿ.
1: ತುಂಬ ಸಂತೋಷ ತೃಪ್ತಿಯವರೇ, ಒಳ್ಳೆ ಮಾರ್ಗದರ್ಶನ ಮಾಡಿದ್ರಿ. ಜೊತೆಗೆ ಈ ನಿಮ್ಮ ಕನಸು ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದಿರ್ತಾವು, ಮಾಡಬೇಕು ಇದನ್ನ ಮಾಡೇ ಮಾಡ್ತೀನಿ,
0: ನನಗೆ ಆಕ್ಟಿಂಗ್ ಒಳಗೂ ಇಂಟ್ರೆಸ್ಟ್ ಐತ್ರಿ,
1: ಈ ಸ್ಫೂರ್ತಿ ಈ ಸಿಂಗಿಂಗ್ ಆಗಿರ್ಬೋದು, ನೀವೇನ್ ಒಂದಿಷ್ಟು ಶಾರ್ಟ್ ನೋಟ್ಸ್ ಎಲ್ಲ ಬರೀತಿರಲ್ಲ ಅದು ಆಗಿರ್ಬೋದು, ಇದಕ್ಕೆ ಸ್ಫೂರ್ತಿ ಅಂತ ಯಾರಾದ್ರೂ ಅದಾರ? ಇವ್ರು ನೋಡಿ ನಾ ಇವ್ರಂಗ ಆಗ್ಬೇಕು ಅನ್ಕೊಂಡೆ.
0: ಶ್ರೇಯಾ ಘೋಷಾಲ್ ಅದಾರ ನನ್ನ ಫೇವ್ರೇಟ್ ಸಿಂಗರ್ ಅವರು, ಶ್ರೇಯಾ ಘೋಷಾಲ್, ಆಮೇಲೆ ಚಿತ್ರಮ್ಮ, ಅವರೆಲ್ಲ ಅವ್ರ ತರ ಒಂದು
1: ಇವ್ರ ಸಾಂಗ್ಸ್ ಎಲ್ಲ ಕೇಳ್ತಿರ್ತೀರಿ?
0: ಬಹಳ ಕೇಳ್ತೇನೆ.
1: ಯಾವ್ದಾದ್ರು ಒಂದು ಕನ್ನಡ ಚಿತ್ರಗೀತೆ ನಮ್ ಕೇಳುಗರಿಗಾಗಿ ತಾವು ಹಾಡ್ಬೋದಾ?
0: ಬಿರುಗಾಳಿ ಪಿಕ್ಚರ್ ಇಂದ.

0: ಮಹಾರಾಷ್ಟ್ರದಾಗೆಲ್ಲ ಹಾಡ್ತಿರ್ತಿರಲ್ಲ, ಅಲ್ಲಿ ಹಾಡಬೇಕಾದ್ರೆ ಜನ ಯಾವ್ದನ್ ಜಾಸ್ತಿ ಇಷ್ಟಪಡ್ತಾರೆ? ನೀವು ಜನಪದ ಹಾಡೋದಾ ಅಥವಾ ಮೆಲೋಡಿ ಹಾಡೋದಾ, ಈ ತರ ಹೈ ಪಿಚ್ ಸಾಂಗ್ಗಳು ಹಾಡೋದಾ?
1: ಹೈ ಪಿಚ್ ಸಾಂಗ್ಸ್ ಒಳಗಂದ್ರೆ ನಂದು ಜನಪದ ಒಂದು ಲೈಕ್ ಮಾಡ್ತಾರೆ ರೀ. ಆಮೇಲೆ ರಂಗೀಲಾ ಮಾರೋ ಢೋಲ್ನ ಅಂತ ಹಿಂದಿ ಸಾಂಗ್ ಬಹಳ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಈಗ ಕಲಾಸಿಂಚನ ಟೀಮ್ದಾಗ ಹೋದಾಗಿಂದ ಅಂತೂ ಆ ಸಾಂಗಿಗೆ ಹೆವಿ ಡಿಮ್ಯಾಂಡ್. ನನ್ನ
0: ಮನೆ ಎಲ್ಲಾ ಭಾಷೆ ಸಾಂಗ್ಗಳು ಕೂಡ ಹಾಡ್ತಿರ್ತಾವೆ?
1: ಹಾಂ, ಒಂದು 3 ಭಾಷೆ ಸಾಂಗ್ಸ್ ಹಾಡ್ತೇನೆ ರೀ, ಕನ್ನಡ, ಹಿಂದಿ, ತೆಲುಗು.
0: ತುಂಬ ಸಂತೋಷ ತೃಪ್ತಿ ಅವರೇ. ಇನ್ನೂ ಈ ಕ್ಷೇತ್ರದಾಗ ನೀವು ಇಲ್ಲಿವರೆಗೆ ಏನು ಮಾಡಿರಲದಾಯಿತು, ಅದಾದ್ಮೇಲೆ ಇನ್ನೂ ಹೊಸ ಯೋಜನೆಗಳು ಇದನ್ನು ಮಾಡಬೇಕು ನಾನು, ಇದನ್ನು ಅಂಥ ಕನಸುಗಳೇನಾದರೂ ಇದ್ರೆ ಹೇಳ್ಬೋದು ತಾವು?
1: ಈಗ ಫಸ್ಟ್ಗೆ ಹೇಳಬೇಕಂತಂದ್ರೆ, ನಾನು ಬಂದು ಒಂದು 2 ವರ್ಷಕ್ಕೆ ಅಂದ್ರೆ ಸಣ್ಣ ಇತರ ಟೈಮ್ ಒಳಗೆ ನಾ ಲಘು ಗುರುತಿಸ್ಕೊಂಡೆ ಈ ಫೀಲ್ಡ್ ಒಳಗೆ. ಆಲ್ಮೋಸ್ಟ್ ಎಲ್ಲ ಆರ್ಕೆಸ್ಟ್ರಾದವ್ರ ಜೊತೆನೂ ನಾನು ಶೋ ಮಾಡಿದ್ದೀನಿ. ಆಮೇಲೆ ಇಲ್ಲಿಂದ ಹೋದ್ಮೇಲೆ ನನ್ಗೆ ಅದೇ ಹೇಳಿದ್ನಲ್ಲ, ಟಿವ್ಯಾಗ ಒಂದ್ಸಲ ಆದರೂ ಕಾಣಿಸ್ಕೋಬೇಕು, ಅಲ್ಲಿಂದ ಆಮೇಲೆ ಮತ್ತೆ ಹೆಚ್ಚಿನ ಶೋಸ್ ನಾನು ಮಾಡಬೇಕು. ಆಮೇಲೆ ಸಿಂಗಿಂಗಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ನಾನು ಕೊಡಬೇಕು. ನನಗೆ ಆದಷ್ಟಾದರೂ ಇವಾಗ ಆಗಲಿಲ್ಲ ಅಂದರೂ ಮುಂದೆ ಆದರೂ ನಾನು ಸಂಗೀತ ಕಲಿಬೇಕು ಅನ್ನೋ ಆಸೆ ಐತೆ ನನಗೆ. ಕಲಿದಾಗ ಕಲಿತೇನೆ ರೀ, ಒಂದಲ್ಲ ಒಂದಿನ ಟಿವ್ಯಾಗ ಹೋಗೇ ಹೋಗ್ತೇನೆ ನಾನು, ಪಕ್ಕ ಒಂದು ಒಳ್ಳೆ ಹೆಸರು ಮಾಡೇ ಮಾಡ್ತೇನೆ. ಈಗಂತೂ ಇಲ್ಲಿ ಉತ್ತರ ಕರ್ನಾಟಕದಾಗ ಹೆಸರು ಐತಿ, ಬಟ್ ನನ್ನ ಕರ್ನಾಟಕ ತುಂಬ ಹೆಸರಾಗಬೇಕು ಅನ್ನೋ ಆಸೆ ಭಾಳ ಐತಿ. ಸೊ ನನ್ನ ಫ್ರೆಂಡ್ಸ್ ಸಪೋರ್ಟು ಭಾಳ ಐತಿ ನನಗೆ. ನನ್ನ ಫ್ರೆಂಡ್ಸ್ ಇಷ್ಟು ಸಪೋರ್ಟ್ ಮಾಡ್ಯಾರಂದ್ರೆ ನಾನು ಅಂದ್ರೆ ಭಾಳ ಹೆಸಿಟೇಟ್ ಮಾಡ್ಕೋತಿದ್ದೆ ಮುಂದೆ ಹೋಗಿ ಯಾವುದೋ ಒಂದು ಕಾಲೇಜ್ ಒಳಗೆ ಯಾರು ಹಾಡು ಅಂತಂದಾಗ ಭಾಳ ಹೆಸಿಟೇಟ್. ಪ್ರತಿಯೊಂದು ಕ್ಲಾಸ್ ಒಳಗೂ ನನಗೂ ನಮ್ಮ ಟೀಚರ್ ಕರೆದು ಹಾಡ್ಸೋರು ಎಂಡ್ ಆಫ್ ದಿ ಕ್ಲಾಸ್ ಒಳಗೆ, ತೃಪ್ತಿ ಸಾಂಗ್ ಚೆನ್ನಾಗಿ ಹಾಡ್ತಾಳ ಅಂತಂದು ನನಗೆ ಕರೆಸೋರು. ಅವಾಗೆಲ್ಲ ನಾ ತೆಲುಗು ಸಾಂಗು ಕನ್ನಡ ಸಾಂಗು ಹಾಡ್ತಿದ್ದೆ, ಅವಾಗ ನಮಗೆ ಜನಪದ ಗೊತ್ತಿರಕ್ಕಿಲ್ಲ, ಅವಾಗೆಲ್ಲ ಜನಪದ ನಾವು ಕೇಳ್ತಾನು ಇರಲಿಲ್ಲ. ಬಟ್ ಈ ಫೀಲ್ಡಿಗೆ ಬಂದ ಮೇಲೆ ಜನಪದಕ್ಕೆ ಕೊಡುವಷ್ಟು ವ್ಯಾಲ್ಯೂ ನಾ ಪಿಕ್ಚರ್ ಸಾಂಗಿಗೂ ಕೊಡಲ್ಲ.
0: ಹಾಗಾಗಿ ನೀವು ಮಾತಾಡ್ತಾ ಹೇಳಿದ್ರಿ ಉತ್ತರ ಕರ್ನಾಟಕ ಜನ ಗುರುತಿಸ್ತಾರ, ನಾನು ಬೇರೆ ಕಡೆ ಎಲ್ಲ ಕಡೆ ಹೆಸರು ಮಾಡ್ಬೇಕಂತೇಳಿ. ಒಂದು ಮಾತು, ನಮ್ಮ ಉತ್ತರ ಕರ್ನಾಟಕ ಜನ ಗುರುತಿಸ್ತಾರ ಅಂದ್ರೆ ಅದು ಇಡೀ ಕರ್ನಾಟಕ ಜನ ಗುರುತಿಸ್ದಂಗೆ. ತುಂಬ ಸಂತೋಷ ತೃಪ್ತಿ ಅವರೇ, ಇಲ್ಲಿವರೆಗೆ ಬಂದ್ರಿ, ಮಾತುಕತೆಯಲ್ಲಿ ಭಾಗಿಯಾದ್ರಿ, ಆಕಾಶವಾಣಿ

0: ಬಂದಿದ್ದು, ಮಾತುಕತೆಯಲ್ಲಿ ಭಾಗಿಯಾಗಿದ್ದು ಹೆಂಗೆ ಅನಿಸ್ತಿ?
1: ಖುಷಿ ಅನಿಸ್ತ್ರಿ. ನನ್ನ ಫೀಲಿಂಗ್ಸ್ನ, ನನ್ನ ಒಂದು ಲೈಫ್ ಜರ್ನಿನ ಇಲ್ಲಿ ವ್ಯಕ್ತಪಡಿಸ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿ ಟೀಮ್ದವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಭಾಳ ದಿನದಿಂದ ಇಲ್ಲಿ ಬರಬೇಕು ಅನ್ನೋದಿತ್ರಿ ಮನಸ್ಸಿನಾಗ, ಅನ್ಕೊಂಡು ಕುಂದಿರ್ತಿದ್ದೆ. ನಂದೊಂದು ಹೋಪ್ ಏನಂತಂದ್ರೆ, ನಾನು ಅನ್ಕೊಂಡಿದ್ದು ಏನೂ ಬಿಡಂಗಿಲ್ಲ. ನಾನು ಅನ್ಕೊಂಡಿದ್ದು ಮುಂದೆ ಯಾವತ್ತಾರ ಒಂದು ದಿನ ಆಗ್ತೈತಿ ಅನ್ನೋದು ಒಂದು ನನಗೆ ನಂಬಿಕೆ ಭಾಳ. ಸೊ ಯಾವಾಗ ಅನ್ಕೊಂಡಿದ್ದೆ ಇವತ್ತು ಈರೇಡೈತಿ. ಸೊ ಭಾಳ ಖುಷಿಯಾಗೈತಿ ನನಗೆ. ನಾ ಏನು ಅಂತ ಏನು ಸಾಧನೆ ಮಾಡಿಲ್ಲ, ನಾ ಇನ್ನ ಸಣ್ಣ ಕಲಾವಿದೆ. ಈ ಸಣ್ಣ ಕಲಾವಿದನ ಇನ್ನೂ ಒಂದು ದೊಡ್ಡ ಮಟ್ಟದಾಗ ಬೆಳೆಸ್ರಿ ಅಂತ ಜನಕ್ಕೆ ಕೇಳ್ಕೊಳ್ಳೋದು ಇಷ್ಟೇ. ನಾನು
0: ರೇಡಿಯೋ ಎಲ್ಲ ಎಫ್ ಎಮ್ ಎಲ್ಲ ಕೇಳ್ತಿರ್ತೀರಿ?
1: ಹೇ ಕೇಳ್ತೇವ್ರಿ, ಸಾಂಗ್ಸ್ ಎಲ್ಲ ಕೇಳ್ತಿರ್ತೀನಿ. ಸಾಂಗ್ಸ್ ಹಳೆ ಓಲ್ಡ್ ಸಾಂಗ್ಸ್ ಎಲ್ಲ ನಾವು ಎಫ್ ಎಂ ರೇಡಿಯೋಯಿಂದ ಕೇಳ್ಕೊಂಡು ಬಂದಿರೋದು.
0: ತುಂಬ ಸಂತೋಷ ಇದುವರೆಗೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಇನ್ನೇ ನಿಮ್ಮ ಮನದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಏನು ನಿಮ್ಮ ಆಸೆ ಆಕಾಂಕ್ಷೆಗಳದವಲ್ಲ ಆದಷ್ಟು ಬೇಗ ಈಡೇರಲಿ ಅಂಥೇಳಿ ನಮ್ಮ ನಿಲಯದ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬೂರು ಧನ್ಯವಾದಗಳು ತಮಗೆ.
1: ಓಕೆ, ಥ್ಯಾಂಕ್ ಯು.
2: ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಗಾಯಕಿ ತೃಪ್ತಿ ಎನ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 8:30 2 ಸೆಕೆಂಡುಗಳು. ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೊದಲಿಗೆ ಆಲಿಸಿ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಆತಿಫ್ ಅಸ್ಲಾಂ ಹಾಗೆ ಅಲಿಶಾ ಚಿನಾಯ್. ಸಂಗೀತ ನಿರ್ದೇಶನ ಹಾಗೂ ಸಾಹಿತ್ಯ ಪ್ರೀತಮ್ ಇವರದು.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಗೀತೆ ಆಲಿಸಿ ಹಮ್ ದಿಲ್ ದೇ ಚುಕೇ ಸನಮ್ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಉಸ್ತಾದ್ ಸುಲ್ತಾನ್ ಖಾನ್. ಈ ಗೀತೆಗೆ ಸಂಗೀತ ನಿರ್ದೇಶನ ಇಸ್ಮಾಯಿಲ್ ದರ್ಬಾರ್, ಸಾಹಿತ್ಯ ಮೆಹಬೂಬ್ ಇವ್ರದ್ದು.

ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8:45. ಇನ್ನು ಮುಂದೆ ಆಲಿಸಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ 9:00 ನ್ಯೂಸ್ ಅಟ್ 9:00.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15:20. ಕೇಳಿ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಭಾವಗೀತೆ, ನನ್ನ ನಾನು ಪಡೆಯುವುದೆಂದಿಗೆ.

Mama, come,